ಹತ್ತು ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12 ಗಂಟೆಯಿಂದ 12:30ಗೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30ದಿಂದ 1 ಗಂಟೆಯವರೆಗೆ ಗೀತ ಸಂಗಮ ಕಾರ್ಯಕ್ರಮ, 1:30ದಿಂದ 1:30ಕ್ಕೆ ವಿಶೇಷ ಕಾರ್ಯಕ್ರಮಗಳು, 1:30ದಿಂದ 2 ಗಂಟೆಯವರೆಗೆ ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00ದಿಂದ 2:15ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00ದಿಂದ 4:30ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30ದಿಂದ 5 ಗಂಟೆಯವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00ದಿಂದ 7:35ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35ದಿಂದ 7:45ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45ದಿಂದ 8:15ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ. ನೀರು ನೀರ ಕುಡಿದಂತೆ ಕ್ಷೀರ ಕ್ಷೀರ ಬೆರೆಸಿದಂತೆ ಸುಜ್ಞಾನ ಗುರು ಪಾದಕ ಅಂದದೊಳಗೆ ಪ್ರಜ್ಞಾನ ಶರಣ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ ತನ್ನ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ವಚನ, ಅಪ್ಪಿನ ಸೋಂಕಿನ ಸುಖವ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ: ಎನ್ನ ಕಾಯ ಪ್ರಸಾದವಾಯಿತು, ಎನ್ನ ಜೀವ ಪ್ರಸಾದವಾಯಿತು.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಇದು ಭಾವ ಅಹಿತ ಆಗಬಾರದು, ಅತಿ ಆಗಬಾರದು, ಅತಿ ಆಶಾ, ಅತಿ ಆಶಾ, ಅಹಿತ ಆಶಾ, ಎರಡು ಇವು ಎರಡೂ ತೆಗೆದು ಹಾಕಿದರೆ ಶುದ್ಧ ಭಾವ, ಅವಾಗ ಭಾವ ಎರಡಿವು ನೋಡಬೇಕು. ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡೋ ಬೇಕು ಬೇಡಂತಲ್ಲ. ಆಸೆ ಬಹಳ ಸುಂದರವಾದದ್ದು, ಬಹಳ ಸುಂದರವಾದದ್ದು. ಜೀವನಕ್ಕೆ ಪ್ರೇರಣೆ ಕೊಡೋದು ಆಸೆ, ಹೌದಲ್ಲ? ಜೀವನವನ್ನ ಈಗ ಎತ್ತರಿಸೋದು ಆಸೆ ಬೇಕು ಮನುಷ್ಯನಿಗೆ. ನಾನು ಹರವಾಗಬೇಕು, ನಾನು ಎತ್ತರ ಎತ್ತರ ಏರಬೇಕು. ಆದರೆ ಅತಿ ಮತ್ತು ಅಹಿತ ಎರಡೂ ಅಂಥ ಸುಂದರವಾದ ಭಾವ, ಅದು ಆಸೆ ಅದು ಬಾಧಕವಾಗಿತ್ತು ಅಂದ್ರೆ ಜೀವನ ಕೆಡ್ತದ, ಭಾವ ಮಲಿನವಾಗ್ತದೆ. ಇದು ಮೊದಲನೇದು. ಆ ಬಳಿಕ ಎರಡನೇ ಒಂದು ಮಾಲಿನ್ಯ, ಅದು ಬಹಳ ಮಸ್ತ್ ಮಾಲಿನ್ಯ, ಪರಿಗ್ರಹ ಅಥವಾ ವ್ಯಾಮೋಹ. ಹಿಡಿದ್ರೆ ಬಿಡಂಗಿಲ್ಲ, ಅದು ಪರಿ. ಏನು ಹಿಡಿತೇವೆ ಅದನ್ನು ಗಟ್ಟಿಯಾಗಿ ಅದು ಎಂದೂ ಕೈ ಬಿಟ್ಟು ಹೋಗಬಾರದು. ಹಂಗ ಮಾಡ್ತೇವಲ್ಲ ಅದು ವ್ಯಾಮೋಹ, ಅತಿ ಆಸಕ್ತಿ. ಆಸಕ್ತಿ ಮುಳುಗಿ ಹೋಗುವುದು, ಮುಳುಗ್ತೆ ವಿಷಯಗಳಲ್ಲಿ, ಮುಳುಗಿ ಹೋಗ್ತೆ ಸಣ್ಣ ಪುಟ್ಟ ವಿಷಯಗಳಲ್ಲಿ, ಬಾಧಕ ವಿಷಯಗಳಲ್ಲಿ ಮನುಷ್ಯ ತನ್ನಮಯ. ಅವಾಗ ಜಗತ್ತಿನ ಪರಿವೇ ಆಗೋದಿಲ್ಲ, ಜೀವನದ ಭವಿಷ್ಯದ ಭಾನ ಬರೋದಿಲ್ಲ. ಎಲ್ಲಿ ಸತ್ಯ, ಎಲ್ಲಿ ವಿಶ್ವ, ಎಲ್ಲಿ ಅನುಭವ, ಅಷ್ಟಿದ್ರಾಗ ಸಣ್ಣ ಪುಟ್ಟ ವಸ್ತುಗಳಲ್ಲಿ ಮನುಷ್ಯ ಸಂಪೂರ್ಣ ಮುಳುಗಿ. ಏನು ಬಸವಣ್ಣನವರು ಎಷ್ಟು ಚಂದ ಹೇಳಿ, ಇಂದಿಂಗೆ ಎಂತೂ ನಾಳಿಂಗೆ ಎಂತೂ ಎಂದು ಗಂದೊಡಲ ಹೊರೆಯ ಹೋಯ್ತನ್ನ ಸಂಸಾರ. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ ಎಂದೆಂದು. ಎಷ್ಟು ಚೆನ್ನಾಗಿ ಕುಂದದೆ ನೆನೆಯಲೀಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೈವ. ಇದು ಬಸವಣ್ಣನವರ ಮಾತು. ಕೊಂದುದಯ್ಯ ಈ ಮಾ, ಇದೇನು ಮೋಹ ರೂಪ ಮಾಯಾ ಅದ ಮೋಹ, ಇದು ಮನುಷ್ಯನ ಬದುಕನ್ನ ನಾಶ ಮಾಡ. ನೆನೆಯಲೀಯದೆ ಕುಂದದೆ ನೆನೆಯಲೀಯದೆ ಸದಾಶಿವನ, ಯಾವುದು ಯಾವುದನ್ನ ನೆನೆದರೆ ಶಾಂತಿ ಉಂಟಾದೀತೋ ಶಾಶ್ವತ ಶಾಂತಿ ಸದಾಶಿವ. ನೆನೆಯಲೀಯದೆ ಅದನ್ನು ನೆನೆಸಿದರೆ ಏನು ಶಾಂತಿ ಉಂಟಾದೀತೋ ಅದನ್ನು ನೆನೆಸಲಿಕ್ಕೆ ಕೊಡಲಿಲ್ಲ. ಹಾಗ ಮೋಹ ಆವರಿಸ್ತು ಮನಸ್ಸನ್ನು. ಎಷ್ಟು ಸಣ್ಣ ಪುಟ್ಟ ಸಂಗತಿಗಳಲ್ಲಿ, ಕ್ಷುಲ್ಲಕವಾದ ವಸ್ತುಗಳಲ್ಲಿ ಮೋಹ ತಾಳ್ತೇವಿ, ಅತಿ ಆಸಕ್ತಿ ತಾಳ್ತೇವಿ, ಅದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ. ಎಷ್ಟು ಎಷ್ಟು ಸಲ ಹೋಗಲಿ ಅಂತ, ಹೋಗಲಿ ಅಂತ, ಪ್ರಾಣವಾದರೂ ಚಿಂತಿಲ್ಲ ಬಿಡುದಿಲ್ಲ. ಎಷ್ಟು ಆಶ್ಚರ್ಯ, ಅಷ್ಟು ಅದರಾಗ ತನ್ಮಯರಾಗ್ತೇವಿ. ಅವರು ಹೇಳ್ತಾರೆ ಇಂದಿಂಗೆ ಎಂತು ನಾಳಿಂಗೆ ಎಂತ್ ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ. ಬೆಂದು ಒಡಲ ಅಂದ್ರೆ ಕಾಯ್ದು ಹೊಟ್ಟೆ, ಅದನ್ನ ತಣ್ಣಗೆ ಮಾಡಬೇಕಾದ್ರೆ ಎಲ್ಲಿ ಸಾಧ್ಯದ ಹೇಳಿ. ಏನು ಹಾಕಿದರೂ ತಣ್ಣಗಾಗೋದಿಲ್ಲ. ಬೆಂದ ಒಡಲ ಇದನ್ನ ತುಂಬೋದ್ರಾಗ ಇದರ ಬಯಕೆಗಳನ್ನ ಈಡೇರಿಸೋದಾಗ ಹೋಯಿತು ಜೀವನ. ಬರೀ ದೇಹದ ಬಯಕೆಗಳನ್ನ ಈಡೇರಿಸೋದರಾಗ 100 ವರ್ಷ. ಇದು ಗಂದೊಡಲ, ಇದು ಎಂದೂ ಪೂರ್ಣಗೊಳ್ಳೋದಲ್ಲ, ಶಾಂತ ಆಗೋದಲ್ಲ. ಇಂಥ ಗಂದೊಡಲ, ಇದರ ಬಯಕೆಗಳು 1, 2 ಅಂಥ ಬಯಕೆಗಳು, ಅವುಗಳನ್ನೆಲ್ಲ ತೃಪ್ತಗೊಳಿಸ್ತೇವಿ ಅಂದ್ರ ಎಲ್ಲಾದರೂ ಸಾಧ್ಯವಿದೆಯೇ?
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದಲ್ಲಿ ಮೂರು ಗುಣಗಳ ಬಗ್ಗೆ ಭಗವಂತ ವಿವರಿಸ್ತಾ ಹೋಗ್ತಾರೆ. ಹೇಗೆ ಈ ಮೂರು ಗುಣಗಳು ನಮ್ಮನ್ನು ಬಂಧಿಸುತ್ತವೆ, ಯಾವುದು ನಮ್ಮನ್ನು ಬಿಡುಗಡೆ ಮಾಡುತ್ತವೆ ಅನ್ನೋದನ್ನು ಈಗ ಭಗವಂತ ವಿವರಿಸುತ್ತಾರೆ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ನನ್ನ ಆಧ್ಯಾತ್ಮಿಕ ಭಾವವನ್ನು ಪಡೆಯುವನು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಹೇಗೆ ಯೋಗ್ಯ ಚೇತನದಿಂದ ಐಹಿಕ ಪ್ರಕೃತಿಯ ಗುಣಗಳ ವಿಷಯ ತಿಳಿದುಕೊಳ್ಳುವುದರಿಂದಲೇ ಮನುಷ್ಯ ಅವುಗಳ ವ್ಯಾಪಾರಗಳನ್ನು ಮೀರಲು ಸಾಧ್ಯ. ಸೊ ನಿಜವಾದ ಗುರು ಕೃಷ್ಣ, ಅವನು ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾನೆ. ಹಾಗೆ ಗುಣಗಳಿಗೆ ಅನುಗುಣವಾಗಿ ಕರ್ಮಶಾಸ್ತ್ರವನ್ನು ಕಲಿಯಬೇಕಾದದ್ದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದರಿಂದ, ಇಲ್ಲವಾದರೆ ಮನುಷ್ಯನ ಜೀವನವು ತಪ್ಪು ದಾರಿಯನ್ನು ಹಿಡಿಯುತ್ತದೆ. ತನ್ನ ಆಧ್ಯಾತ್ಮಿಕ ಸ್ಥಿತಿ, ತನ್ನ ಐಹಿಕ ದೇಹ, ತನ್ನ ಇಂದ್ರಿಯಗಳು, ತಾನು ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಹೇಗೆ ಗುಣಗಳ ಪ್ರಭಾವದಲ್ಲಿ ಇದ್ದಾನೆ, ಇವೆಲ್ಲವನ್ನು ಯೋಗ್ಯ ಗುರುವಿನ ಉಪದೇಶದಿಂದ ಜೀವಿ ತಿಳಿದುಕೊಳ್ಳಬಹುದು. ಈ ಗುಣಗಳ ಹಿಡಿತಕ್ಕೆ ಸಿಕ್ಕಿ ಅವನು ನಿಸ್ಸಹಾಯಕನಾಗುತ್ತಾನೆ. ಆದರೆ ತನ್ನ ವಾಸ್ತವ ಸ್ಥಿತಿಯನ್ನು ಕಾಣಲು ಆತನಿಗೆ ಸಾಧ್ಯವಾದಾಗ ಆತನು ಆಧ್ಯಾತ್ಮಿಕ ಬದುಕಿನ ಅವಕಾಶವಿರುವ ದಿವ್ಯ ನೆಲೆಯನ್ನು ಸೇರಬಹುದು. ವಾಸ್ತವವಾಗಿ ವಿವಿಧ ಕರ್ಮಗಳ ಕರ್ತೃವು ಜೀವಿ ಅಲ್ಲವೇ ಅಲ್ಲ, ಐಹಿಕ ಪ್ರಕೃತಿಯ ಒಂದು ವಿಶಿಷ್ಟ ಗುಣವು ನಡೆಸುವ ಒಂದು ನಿರ್ದಿಷ್ಟ ಬಗೆಯ ದೇಹದಲ್ಲಿ ಇರುವುದರಿಂದ ಅವನು ಕರ್ಮ ಮಾಡಲೇಬೇಕಾಗುತ್ತದೆ. ಆಧ್ಯಾತ್ಮಿಕ ಅಧಿಕಾರಿಯ ನೆರವಿಲ್ಲದಿದ್ದರೆ ಮನುಷ್ಯ ತಾನು ವಾಸ್ತವವಾಗಿ ಯಾವ ಸ್ಥಿತಿಯಲ್ಲಿದ್ದಾನೆ ಎಂದು ತಿಳಿಯಲಾರ. ಸರಿಯಾದ ಗುರುವಿನ ಸಹವಾಸದಲ್ಲಿ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಕಾಣಬಲ್ಲ. ಈ ತಿಳುವಳಿಕೆಯಿಂದ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ದೃಢನಾಗುವುದು ಸಾಧ್ಯವಾಗುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಕೃಷ್ಣನಿಗೆ ಶರಣಾದವನು ಐಹಿಕ ಪ್ರಕೃತಿಯ ವ್ಯಾಪಾರಗಳಿಂದ ಮುಕ್ತನಾಗುತ್ತಾನೆ ಎಂದು 7ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸಂಗತಿಗಳನ್ನು ವಾಸ್ತವವಾಗಿ ಕಾಣಬಲ್ಲವನ ಮೇಲೆ ಐಹಿಕ ಪ್ರಕೃತಿಯ ಪ್ರಭಾವವು ಕ್ರಮೇಣ ನಿಂತು ಹೋಗುತ್ತದೆ. ಶ್ಲೋಕ 20.

ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ ಮೂರು ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲೂ ಅಮೃತವನ್ನ ಅವನು ಸವಿಯುತ್ತಾನೆ. ಈ ದೇಹದಲ್ಲಿಯೂ ಸಹ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವುದು ಹೇಗೆ ಸಾಧ್ಯ ಎನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳಿದೆ. ದೇಹಿ ಎನ್ನುವ ಸಂಸ್ಕೃತ ಪದಕ್ಕೆ ದೇಹವಿರುವ ಎಂದರ್ಥ. ಈ ಐಹಿಕ ದೇಹದಲ್ಲಿದ್ದರೂ ಆಧ್ಯಾತ್ಮಿಕ ಜ್ಞಾನದಲ್ಲಿ ತನ್ನ ಮುನ್ನಡೆಯಿಂದ ಮನುಷ್ಯ ಪ್ರಕೃತಿ ಗುಣಗಳ ಪ್ರಭಾವದಿಂದ ಮುಕ್ತನಾಗಬಲ್ಲ. ಈ ದೇಹದಲ್ಲಿಯೇ ಆಧ್ಯಾತ್ಮಿಕ ಜೀವನದ ಸುಖವನ್ನು ಅನುಭವಿಸಬಲ್ಲ. ಏಕೆಂದರೆ ಈ ದೇಹವನ್ನು ಬಿಟ್ಟ ನಂತರ ನಿಶ್ಚಯವಾಗಿಯೂ ಅವನು ಆಧ್ಯಾತ್ಮಿಕ ಗಗನಕ್ಕೆ ಹೋಗುವನು. ಆದರೆ ಈ ದೇಹದಲ್ಲಿಯೂ ಅವನು ಆಧ್ಯಾತ್ಮಿಕ ಸುಖವನ್ನು ಸವಿಯಬಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕಂತಿದ್ರೆ ಭಕ್ತಿ ಸೇವೆಯು ಐಹಿಕ ಬಂಧನದಿಂದ ಬಿಡುಗಡೆಯಾದದ್ದರ ಗುರುತು. ಇದನ್ನು 18ನೇ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಐಹಿಕ ಪ್ರಕೃತಿ ಗುಣಗಳ ಪ್ರಭಾವದಿಂದ ಬಿಡುಗಡೆಯಾದಾಗ ಮನುಷ್ಯ ಭಕ್ತಿ ಸೇವೆಯನ್ನು ಪ್ರವೇಶಿಸುತ್ತಾನೆ. ಸೊ ಈಗ ಇಷ್ಟೆಲ್ಲ ಇಲ್ಲಿ ಮೂರು ಗುಣಗಳಿಂದ ಬಿಡುಗಡೆ ಹೊಂದಬೇಕು, ಮೂರು ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗಬೇಕು, ಆವಾಗ ಮಾತ್ರ ನಾವೊಂದು ವಿಷಯವನ್ನು ಸರಿಯಾಗಿ ನೋಡಲು ಸಾಧ್ಯ ಅಂತ ಕೃಷ್ಣ ವಿವರಿಸ್ತಾ ಇರುವಾಗ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಮೂರು ಗುಣಗಳನ್ನು ಮೀರುವುದು ಮತ್ತು ಮೂರು ಗುಣಗಳನ್ನು ಮೀರಿದವನ ಲಕ್ಷಣ ಏನು ಅನ್ನೋದನ್ನು ಇಲ್ಲಿ ಅರ್ಜುನ ಹೇಳ್ತಾನೆ.

ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಸೊ ಈ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗಳು ತುಂಬಾ ಯುಕ್ತವಾಗಿವೆ. ಆಗಲೇ ಐಹಿಕ ಗುಣಗಳನ್ನು ಮೀರಿದ ಮನುಷ್ಯನ ಲಕ್ಷಣಗಳನ್ನು ಅವನು ತಿಳಿದುಕೊಳ್ಳಲು ಬಯಸ್ತಾನೆ. ಇಂತಹ ದಿವ್ಯ ಮನುಷ್ಯನ ಲಕ್ಷಣಗಳೇನು ಅಂತ ಮೊದಲು ಪ್ರಶ್ನಿಸ್ತಾ ಇದ್ದಾನೆ. ಆತನು ಆಗಲೇ ಐಹಿಕ ಪ್ರಕೃತಿ ಗುಣಗಳ ಪ್ರಭಾವವನ್ನ ಮೀರಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳುವುದು ಹೇಗೆ? ಅವನು ಹೇಗೆ ಬದುಕ್ತಾನೆ ಮತ್ತು ಅವನ ಚಟುವಟಿಕೆಗಳು ಯಾವುದು ಎನ್ನುವುದು ಎರಡನೆಯ ಪ್ರಶ್ನೆ. ಅವು ನಿಯಂತ್ರಿತವೇ ಅಥವಾ ಅನಿಯಂತ್ರಿತವೇ? ಅನಂತರ ಅರ್ಜುನ ದಿವ್ಯ ಸ್ವಭಾವವನ್ನು ಪಡೆದುಕೊಳ್ಳುವ ಮಾರ್ಗವೇನು ಅಂತ ಕೇಳ್ತಾ ಇದ್ದಾನೆ. ಅದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾವಾಗಲೂ ಆಧ್ಯಾತ್ಮಿಕವಾಗಿ ನೆಲೆಸಿರಲು ನೇರವಾದ ಮಾರ್ಗ ತಿಳಿಯದಿದ್ದರೆ ಅದರ ಲಕ್ಷಣಗಳನ್ನು ತೋರುವ ಸಾಧ್ಯತೆ ಇಲ್ಲ. ಆದ್ದರಿಂದ ಅರ್ಜುನನು ಕೇಳಿದ ಈ ಎಲ್ಲ ಪ್ರಶ್ನೆಗಳು ಮುಖ್ಯವಾದವು. ಸೊ ಇಲ್ಲಿ ಶ್ರೀಕೃಷ್ಣ ಅದಕ್ಕೆ ಉತ್ತರವನ್ನು ಹೇಳ್ತಾರೆ.

0: ದೇವೋತ್ತಮ ಪರಮಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಅರ್ಜುನ 3 ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ ಮತ್ತು ಶ್ರೀಕೃಷ್ಣ ಅವುಗಳನ್ನು ಒಂದಾದ ಮೇಲೊಂದರಂತೆ ಉತ್ತರಿಸ್ತಾ ಇದ್ದಾರೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನಿಗೆ ಅಸೂಯೆ ಇಲ್ಲ, ಅವನು ಏನನ್ನೂ ಬಯಸುವುದಿಲ್ಲ ಎಂದು ಕೃಷ್ಣ ಮೊದಲು ಸೂಚಿಸ್ತಾರೆ. ಐಹಿಕ ದೇಹವನ್ನು ಧರಿಸಿ ಜೀವಿ ಈ ಐಹಿಕ ಜಗತ್ತಿನಲ್ಲಿ ಇರುವಾಗ ಅವನು ಐಹಿಕ ಪ್ರಕೃತಿಯ 3 ಗುಣಗಳಲ್ಲಿ ಒಂದರ ನಿಯಂತ್ರಣದಲ್ಲಿ ಇರುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವನು ವಾಸ್ತವವಾಗಿ ದೇಹದಿಂದ ಹೊರಗಿದ್ದಾಗ ಐಹಿಕ ಗುಣಗಳ ಮುಷ್ಟಿಯಿಂದ ಪಾರಾಗಿದ್ದಾನೆ. ಆದರೆ ಅವನು ಐಹಿಕ ದೇಹದಿಂದ ಹೊರಗೆ ಎಷ್ಟು ಕಾಲ ಇರುವುದಿಲ್ಲವೋ ಅಷ್ಟು ಕಾಲ ತಟಸ್ಥನಾಗಿರಬೇಕು. ಸೊ ಆತನು ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಆಗ ಐಹಿಕ ದೇಹದೊಡನೆ ಅವನ ಏಕತ್ವ ಭಾವವು ತಂತಾನೇ ಮರೆತು ಹೋಗುತ್ತದೆ. ಮನುಷ್ಯನಿಗೆ ಐಹಿಕ ದೇಹದ ಪ್ರಜ್ಞೆ ಇದ್ದಾಗ ಅವನು ಇಂದ್ರಿಯ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ. ಆದರೆ ಪ್ರಜ್ಞೆಯನ್ನು ಕೃಷ್ಣನಿಗೆ ವರ್ಗಾಯಿಸಿದಾಗ ಇಂದ್ರಿಯ ತೃಪ್ತಿಯು ತಾನಾಗಿಯೇ ನಿಲ್ಲುತ್ತದೆ. ಮನುಷ್ಯನಿಗೆ ಈ ಐಹಿಕ ದೇಹದ ಅಗತ್ಯವಿಲ್ಲ. ಆತನು ಐಹಿಕ ದೇಹದ ಆದೇಶಗಳನ್ನು ಒಪ್ಪಬೇಕಾಗಿಲ್ಲ. ದೇಹದೊಳಗಿನ ಐಹಿಕ ಗುಣಗಳು ಕೆಲಸ ಮಾಡುತ್ತವೆ. ಆದರೆ ಜೀವಾತ್ಮನಾಗಿ ಆತ್ಮವು ಇಂತಹ ಚಟುವಟಿಕೆಗಳಿಂದ ದೂರವಿರುತ್ತಾನೆ. ಅವನು ಹೇಗೆ ದೂರವಾಗುತ್ತಾನೆ? ಆತನಿಗೆ ದೇಹವನ್ನು ಅನುಭವಿಸುವುದು ಬೇಡ, ಅದರಿಂದ ಹೊರಕ್ಕೆ ಹೋಗುವುದು ಬೇಡ. ಹೀಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದು ಭಕ್ತನು ತಾನಾಗಿಯೇ ಮುಕ್ತನಾಗುತ್ತಾನೆ. ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಸ್ವತಂತ್ರನಾಗಲು ಅವನು ಪ್ರಯತ್ನಿಸಬೇಕಾಗಿಲ್ಲ. ಮುಂದಿನ ಪ್ರಶ್ನೆ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ವ್ಯಾಪಾರಗಳನ್ನು ಕುರಿತದ್ದು. ಮಾನ ಅಪಮಾನಗಳೆಂದು ಜನರು ಯಾವುದನ್ನು ಕರೆಯುವರೋ ಅವುಗಳು ದೇಹಕ್ಕೆ ಸಂಬಂಧಿಸಿದ್ದಾಗಿ ಐಹಿಕ ನೆಲೆಯಲ್ಲಿರುವ ಮನುಷ್ಯನ ಮೇಲೆ ಪರಿಣಾಮ ಮಾಡುತ್ತವೆ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ಮೇಲೆ ಇಂತಹ ಹುಸಿ ಮಾನಾಪಮಾನಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ಆತನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಇನ್ನೊಬ್ಬ ಮನುಷ್ಯನು ತನ್ನನ್ನು ಗೌರವಿಸುವನೇ, ಅಪಮಾನ ಮಾಡುವನೇ ಎಂದು ಗಮನಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಕ್ಕೆ ಅನುಕೂಲವಾದ ಸಂಗತಿಗಳನ್ನು ಸ್ವೀಕರಿಸುತ್ತಾನೆ. ಇಲ್ಲವಾದರೆ ಯಾವುದೇ ಐಹಿಕ ವಸ್ತುವು, ಅದು ಕಲ್ಲಾಗಿರಲಿ ಚಿನ್ನವಾಗಿರಲಿ, ಅವನಿಗೆ ಬೇಕಿಲ್ಲ. ಕೃಷ್ಣ ಪ್ರಜ್ಞೆಯ ಆಚಾರದಲ್ಲಿ ತನಗೆ ನೆರವಾಗುವ ಪ್ರತಿಯೊಬ್ಬನನ್ನು ತನ್ನ ಪ್ರಿಯ ಮಿತ್ರನೆಂದು ಪರಿಗಣಿಸುತ್ತಾನೆ. ತನ್ನ ಶತ್ರು ಎನಿಸಿಕೊಂಡವನನ್ನು ದ್ವೇಷಿಸುವುದಿಲ್ಲ. ಅವನು ಸಮಚಿತ್ತನಾಗಿರುತ್ತಾನೆ. ಎಲ್ಲವನ್ನು ಒಂದೇ ಮಟ್ಟದಲ್ಲಿ ಕಾಣುತ್ತಾನೆ. ಏಕೆಂದರೆ ತನಗೂ ಐಹಿಕ ಅಸ್ತಿತ್ವಕ್ಕೂ ಸಂಬಂಧವಿಲ್ಲ ಎಂದು ಅವನಿಗೆ ಗೊತ್ತು. ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳು ಅವನ ಮೇಲೆ ಪರಿಣಾಮ ಮಾಡುವುದಿಲ್ಲ. ಯಾಕೆಂದರೆ ಅವನಿಗೆ ಅಲ್ಪಕಾಲದ ಏಳು ಬೀಳುಗಳ ಮತ್ತು ಕ್ಷೋಭೆಗಳ ಪರಿಸ್ಥಿತಿ ಗೊತ್ತು. ತನಗಾಗಿ ಏನನ್ನೂ ಮಾಡಲು ಅವನು ಪ್ರಯತ್ನಿಸುವುದಿಲ್ಲ. ಭಗವಂತನಿಗಾಗಿ ಅವನು ಏನನ್ನು ಬೇಕಾದರೂ ಪ್ರಯತ್ನಿಸ್ತಾನೆ. ಆದರೆ ಸ್ವಂತಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಇಂತಹ ನಡತೆಯಿಂದ ಮನುಷ್ಯನು ವಾಸ್ತವಿಕವಾಗಿ ಆಧ್ಯಾತ್ಮಿಕ ನೆಲೆಯನ್ನು ಪಡೆಯುತ್ತಾನೆ. ಇವು 3 ಗುಣಗಳನ್ನು ಮೀರಿದವನ ಲಕ್ಷಣ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಪ್ರೊಫೆಷನಲ್ ಟೆಲಿಮಾನಸ ಪ್ರೋಗ್ರಾಮ್ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಹಾಗೆ ಅವರೊಂದಿಗೆ ಸಂದೇಶ್ ಜೋಗಳ್ ಲೇಕರ್, ಕೌನ್ಸಿಲರ್ ಟೆಲಿಮಾನಸ್ ಡಿಮ್ಹಾನ್ಸ್ ಧಾರವಾಡದಿಂದ. ಸಂದೇಶ್ ಸರ್, ತಮಗೆ ಸ್ವಾಗತ. ನಮಸ್ಕಾರ
2: ಸರ್. ಥ್ಯಾಂಕ್ ಯು.
0: ಇವತ್ತಿನ ವಿಷಯದ ಕುರಿತು ಮಾತನಾಡೋಣ, ಅಲ್ಲಿಂದ ಪ್ರಾರಂಭ ಮಾಡೋಣ. ಟೆಲಿಮಾನಸ ಎಂದರೇನು, ಅದರ ಬಗ್ಗೆ ತಿಳಿಸಿ.
2: ಟೆಲಿಮಾನಸ ಅನ್ನೋದು ಒಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಒಂದು ಸಹಾಯವಾಣಿ ಕೊಡುವ ರೀತಿ. ಸೊ ಈ ಒಂದು ಟೆಲಿಮಾನಸ್ ಎಂಬ ಈ ಕಾರ್ಯಕ್ರಮವು ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ ಹಾಗೂ ಯಾರು ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿರುತ್ತಾರೋ ಅವರು ತುರ್ತಾಗಿ ಅವರು ಒಂದು ಕರೆಯನ್ನು ಮಾಡಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಹಾಗೂ ಅದರ ಸೇವೆಗಳು ಎಲ್ಲೆಲ್ಲಿ ಲಭ್ಯವಿರುತ್ತದೆ, ಎಲ್ಲಿ ಹೋಗಿ ಅವರು ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು ಎಂಬ ಮಾಹಿತಿಯನ್ನು ಪಡೆಯಲು ಈ ಒಂದು ಟೆಲಿಮಾನಸ್ ಎಂಬ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವು ಅಕ್ಟೋಬರ್ 10, 2022 ವಿಶ್ವ ಮಾನಸಿಕ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ.
0: ಸರ್, ಕರೆ ಮಾಡುವುದು ಅಂತ ಹೇಳಿದ್ರಿ, ನಂಬರ್ ಬಗ್ಗೆ ಹೇಳಿ, ನಂಬರ್ ಏನು?
2: ಈ ಟೆಲಿಮಾನಸ್ ಅನ್ನೋ ಈ ಒಂದು ಪ್ರೋಗ್ರಾಮ್ಗೆ ಒಂದು ಉಚಿತವಾಗಿ ಕರೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಈ ಒಂದು ಕರೆ ಮಾಡಲಿಕ್ಕೆ ಇದು 24x7 ಫ್ರೀ ಒಂದು ಸೌಲಭ್ಯ ಇರುತ್ತದೆ. ಸೊ ಇದಕ್ಕಾಗಿ ಯಾರು ಬೇಕಾದರೂ ಅವರು ಕಾಲ್ ಮಾಡಬಹುದು. ಈ ಟೆಲಿಮಾನಸ್ ಅಲ್ಲಿ ಕಾಲ್ ಮಾಡಬೇಕಂದ್ರೆ ಅವರು 1-44-16-146 ಅಥವಾ 1-800-8-1446 ಈ ನಂಬರ್ಗೆ ಅವರು ಉಚಿತವಾಗಿ ಕಾಲ್ ಅನ್ನು ಮಾಡಬಹುದು.
0: ಆಮೇಲೆ ಯಾವಾಗಿಂದ ಪ್ರಾರಂಭವಾಯಿತು, ಪ್ರಾರಂಭವಾಗಲಿಕ್ಕೆ ಕಾರಣ, ಅದರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಅಥವಾ ಇತಿಹಾಸ.
2: ಸೊ ಈಗ ಈ ಒಂದು ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಕೊರೋನಾ ಬಂದ ಸಮಯದಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದರು ಹಾಗೂ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದರು ಹಾಗೂ ಹತಾಶರಾಗಿದ್ದರು. ಸೊ ಅಲ್ಲಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೂ ಸಹ ತುತ್ತಾಗಿದ್ದರು ಮತ್ತು ಅನೇಕ ರೀತಿಯಾದ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗಿದ್ದವು. ಸೊ ಆ ಸಮಯದಲ್ಲಿ ಎಲ್ಲರನ್ನು ಮಾನಸಿಕ ಟ್ರೀಟ್ಮೆಂಟ್ಗೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಈ ಒಂದು ಟೆಲಿಮಾನಸ್ ಅನ್ನೋ ಒಂದು ಫ್ರೀ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿ ಇದರಲ್ಲಿ ಯಾರು ಬೇಕಾದರೂ ಮಾನಸಿಕ ಕಾಯಿಲೆಗಳ ಬಗ್ಗೆ ಅವರು ಕರೆ ಮಾಡಿ ತಮ್ಮ ಟ್ರೀಟ್ಮೆಂಟ್ ಅನ್ನೋ ಒಂದು ಪಡೆಯುವಂತ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿದೆ.
3: ಈ ಒಂದು ಟೆಲಿಮಾನಸ್ ಅನ್ನೋದು ಒಂದು ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಅದ್ರ ಜೊತೆ ಕೂಡ ಈ ಒಂದು ಟೆಲಿಮಾನಸಿಕ ಕಾರ್ಯಕ್ರಮಕ್ಕೆ ಕೆಲವಷ್ಟು ಯಾರು ಮನಸ್ಸಿನಲ್ಲಿ ಇರುವಂತ ಒಂದು ಸಮಸ್ಯೆ ಇರಬಹುದು, ಇದನ್ನ ಸ್ವ ಇಚ್ಛೆಯಿಂದ ಅವರು ಆಪ್ತ ಸಮಾಲೋಚಕರು ಇರ್ತಾರೆ ಮತ್ತು ನೇರವಾಗಿ ಮನೋವೈದ್ಯರ ಜೊತೆ ನೇರವಾಗಿ ಮಾತಾಡುವ ಒಂದು ಟೆಲಿಮಾನಸ್ ಅಂತ ಒಂದು ಕಾರ್ಯಕ್ರಮ ಸರ್. ಇದು
0: ಉತ್ತಮವಾಗಿ ಹೇಳಿದ್ರಿ. ಈಗ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಬಹಳ ಟ್ರೆಂಡ್ ಆದ ಟಾಪಿಕ್. ಅದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಇನ್ನೂ ಜಾಸ್ತಿ ಜಾಗೃತರಾಗಿರಾದರೆ ಆ ಒಂದು ವಿಷಯದ ಪ್ರತಿ ಮಾತನಾಡೋಣ. ಅದರಿಗಿಂತ ಮುಂಚೆ ಯಾರ್ಯಾರಿಗೆ ಲಭ್ಯವಿದೆ ಈ ಟೆಲಿಮಾನಸ್? ಅದರ ಬಗ್ಗೆ
1: ಟೆಲಿಮಾನಸ್ ಸೇವೆ ಯಾರ್ಯಾರಿಗೆ ಲಭ್ಯ ಇದೆ ಅನ್ನೋದು ನೋಡೋದಾದ್ರೆ ವ್ಯಥೆಗೆ ಒಳಪಟ್ಟವರು ತುಂಬಾ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅಂಥವ್ರು ಕಾಲ್ ಮಾಡ್ಬೋದು. ಇಲ್ಲ ಸ್ಟೂಡೆಂಟ್ಸು ಪರೀಕ್ಷೆ ಒಂದು ಒತ್ತಡ ಇರುತ್ತೆ, ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಆಲ್ಸೋ ಅವ್ರು ಕೂಡ ಕಾಲ್ ಮಾಡ್ಬೋದು. ಹಾಗೆ ಕೌಟುಂಬಿಕ ಕಲಹದಿಂದ ನರಳ್ತಾ ಇರ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಅಣ್ಣತಮ್ಮರಲ್ಲಿ ಜಗಳ ಇರುತ್ತೆ, ಗಂಡ ಹೆಂಡತಿಯಲ್ಲಿ ಜಗಳ ಇರುತ್ತೆ, ಜಗಳ ಆಗ್ಬಿಟ್ಟು ಅವರು ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅವ್ರ ಡಿಸ್ಟ್ರೆಸ್ ಹೆಂಗ್ ತೆಗಿಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅಂಥವ್ರು ಕೂಡ ಕಾಲ್ ಮಾಡ್ಬೋದು. ಇನ್ನೊಂದೇನಂದ್ರೆ ಆತ್ಮಹತ್ಯೆ ಆಲೋಚನೆ ಬರುತ್ತೆ, ಕಾರಣ ಹಲವಾರು ಇರ್ಬೋದು. ಆದ್ರೆ ಆತ್ಮಹತ್ಯೆ ಅನ್ನೋದು ತುಂಬಾ ಒಂದು ನಮ್ಗೆ ಇವಾಗ ಕಾಡ್ತಾ ಇರುವಂತಹ ಒಂದು ತೊಂದ್ರೆ, ಅದು ಸ್ಪೆಷಲಿ ಯುವ ಜನತೆಯಲ್ಲಿ. ಸೊ ಅಂತಹ ಆಲೋಚನೆಗಳು ಏನಾದ್ರೂ ಬರ್ತಾ ಇದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಬರಕ್ ಆಗ್ತಿರಲ್ಲ. ಸೊ ಅಂತ ಟೈಮಲ್ಲೂ ಕೂಡ ಅವರು ಟೆಲಿಮಾನಸ್ಗೆ ಕಾಲ್ ಮಾಡಬಹುದಾಗಿದೆ. ಇವನ್ ಮಿಡ್ ನೈಟ್ ಅಲ್ಲಿ ಆತರ ಪ್ರಾಬ್ಲಮ್ ಆಗ್ತಾ ಇದೆ, ಕಾಲ್ ಮಾಡ್ಬೇಕಂದ್ರು ಕೂಡ ಕಾಲ್ ಮಾಡಬಹುದು, ಯಾಕಂದ್ರೆ ಇದು 24x7 ಸೇವೆ ಇರುತ್ತೆ. ಹಾಗೆ ಮಾದಕ ವಸ್ತು ವ್ಯಸನ ಸಮಸ್ಯೆ ಇರೋರು, ಇವಾಗ ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಕುಡಿತಿರ್ತಾರೆ, ಟೊಬ್ಯಾಕೋ ತಗೊಳ್ತಿರ್ತಾರೆ. ಸೊ ಇನ್ಸೈಟ್ ಇರುತ್ತೆ, ಇದೆಲ್ಲ ಏನದು ರಾಂಗ್ ಇದು ತಪ್ಪಿದು ಅಂತ ಇರುತ್ತೆ, ಆದ್ರೂ ಬಿಡಕ್ ಆಗ್ತಿರಲ್ಲ. ಸೊ ಅಂತಹ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಕೂಡ ಅವ್ರು ನಮ್ಗೆ ಕಾಲ್ ಮಾಡ್ಬೋದು, ಟೆಲಿಮಾನಸ್ಗೆ ಕಾಲ್ ಮಾಡ್ಬೋದು. ಹಾಗೆ ವೈಯಕ್ತಿಕ ಸಂಬಂಧಗಳು, ಪರ್ಸನಲ್ ಏನಾದ್ರೂ ರಿಲೇಶನ್ಶಿಪ್ ಇಶ್ಯೂ ಇರುತ್ತೆ, ಸೊ ಅಂತ ಸಮಯದಲ್ಲೂ ಕೂಡ ಅವರು ಕಾಲ್ ಮಾಡ್ಬೋದು. ಸ್ಪೆಷಲಿ ಸ್ಟೂಡೆಂಟ್ಸ್ ಅಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಸೊ ಅಂತವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಟೆಲಿಮಾನಸ್ಗೆ ಕಾಲ್ ಮಾಡಿದ್ರೆ ನಾವು ಒಂದಿಷ್ಟು ಟೆಕ್ನಿಕ್ಸ್ ಅನ್ನ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಸೊ ಅದು ಅವ್ರಿಗೆ ಸಹಾಯ ಆಗತ್ತೆ. ಇನ್ನು ಖಿನ್ನತೆ ಮತ್ತು ಆತಂಕ ಅಂತೀವಿ ನಾವು, ಎಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಸೊ ಇಂಥವ್ರು ಕೂಡ ನಮ್ಗೆ ಕಾಲ್ ಮಾಡ್ಬೋದು. ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಬಗ್ಗೆ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು, ಓನ್ಲಿ ಕಾಯಿಲೆ ಅಂತ ಅಲ್ಲ, ಕಾಯಿಲೆಕ್ಕಿಂತ ನಾವು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕಾಯಿಲೆ ಬರಕ್ಕಿಂತ ಮುಂಚೆನೆ ಮಾನಸಿಕ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ದೈಹಿಕವಾಗಿ ಏನೇ ನಮ್ಗೆ ಜ್ವರ ನೆಗಡಿ ಬಂದ್ರು ಮೆಡಿಸಿನ್ ಹೋಗಿ ಮೆಡಿಸಿನ್ ತಗೊಳ್ತೀವಿ, ಆದ್ರೆ ಮಾನಸಿಕ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ಹತ್ತಿರದಲ್ಲಿ ನಮ್ಗೆ ಸಿಗದೇ ಇರಬಹುದು ಮನೋವೈದ್ಯರು. ಸೊ ಅಂತ

0: ಟೈಮಲ್ಲಿ ಇಲ್ಲ ರಿಮೋಟ್ ಏರಿಯಾದಲ್ಲಿ ಇರ್ತಾರೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಚಿಕ್ಕ ಪುಟ್ಟ ಈಗೇನು ಬಿಡಿ ನಂಗೆ ಸ್ಟ್ರೆಸ್ ಆಗ್ತಿದೆ, ಇದಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ಜನ ಏನಂತಾರೋ ಅನ್ನೋ ಸ್ಟಿಗ್ಮಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ಸಹಾಯವಾಣಿ ತುಂಬ ಹೆಲ್ಪ್ಫುಲ್ ಆಗಿದೆ. 24x7 ಇದಕ್ಕೆ ಆನ್ಲೈನಲ್ಲಿ ಇರುತ್ತೆ, ಕೌನ್ಸಿಲರ್ಸ್ ಇರ್ತಾರೆ, ಮಾತಾಡ್ತಾರೆ. ಇಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸೈಕಿಯಾಟ್ರಿಕ್ ಡಾಕ್ಟರ್ಸ್ ಇರ್ತಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇರ್ತಾರೆ, ಮಾತಾಡ್ತಾರೆ ಅವರು.
1: ಒಟ್ಟಾರೆ ಹೇಳಿಕ್ ಹೋದ್ರೆ ಇದು ಒಂದು ಫ್ರೆಂಡ್ ಇನ್ ನೀಡ್, ಆದ್ರೆ ಅ ಫ್ರೆಂಡ್ ವಿಚ್ ಹೆಲ್ಪ್ಸ್ ಟೆಲಿಮಾನಸ್. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಂದ್ರೆ, ಆಚೆ ಯಾರು ಮಾತನಾಡ್ತಾರೆ, ಯಾರು ಅಟೆಂಡ್ ಆಗ್ತಾರೆ, ಅಂಡ್ 24/7 ಅಂತ ಹೇಳಿದ್ರಿ, ಬಹಳ ಬಹಳ ನೆಗೆಟಿವ್ ಆದ ಥಾಟ್ಸ್ ಮಿಡ್ನೈಟ್ ನಲ್ಲಿ ಬರುತ್ತೆ, ಮಿಡ್ನೈಟ್ ನಲ್ಲಿ ಜನ ಕರೆ ಮಾಡ್ತಾರೆ.
2: ಸೊ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಟೆಲಿಮಾನಸ್ ಅನ್ನೋದಕ್ಕೆ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ನಾವು ಹೇಳಿದಂಗೆ 24x7 ಇರೋ ಕಾರಣಕ್ಕೆ ಮಾನಸಿಕ ವ್ಯಥೆಗೆ ಒಳಗಾಗುವಂತವ್ರು ಅಥವಾ ಮಾನಸಿಕವಾಗಿ ಒಂದು ಸ್ಟ್ರೆಸ್ ಒಳಗಾಗುವಂತವ್ರು ಯಾವಾಗ ಬೇಕಾದ್ರೂ ಈ ಒಂದು ಪ್ರಾಬ್ಲಮ್ ಗೆ ಬರಬಹುದು. ಸೊ ಈಗ ಇದೇ ಟೈಮ್ ಅಲ್ಲಿ ಆದ್ರೆ ಅವರೆಲ್ಲ ಹತ್ರದಲ್ಲಿರುವಂತಹ ಹಾಸ್ಪಿಟಲ್ಗೆ ಅಥವಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬಹುದು. ಬಟ್ ಈಗ ನೈಟ್ ಅಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗಿ ಭೇಟಿ ಆಗ್ಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ. ಆಗ್ಲೇ ಹೇಳಿದ ಹಾಗೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಜನಗೆ ಒಂದು ತಪ್ಪು ಕಲ್ಪನೆಗಳಿರ್ತವೆ, ಎಲ್ಲಿ ಹೋಗ್ಬೇಕು ಅಥವಾ ಇದರ ಜನ ನನ್ನ ಇದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಜನ ಇದ್ರ ಬಗ್ಗೆ ಇದು ಮಾಡೋದಿಲ್ಲ. ಸೊ ಯಾವಾಗ ಅವ್ರಿಗೆ ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಗಳು ಬರ್ತವೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ಸೊ ಅವ್ರು ನೈಟ್ ಆದ್ರೂ ಸರಿ ಅವರು ಈ ಒಂದು ನಂಬರ್ ಗೆ ಒಂದು ಕಾಲ್ ಅನ್ನ ಮಾಡಬಹುದು. ಸೊ ಅವರು ಇಮಿಡಿಯೇಟ್ ಆಗಿ ಈ 144-16 ಈ ನಂಬರ್ ಗೆ ಅವರು ಕಾಲ್ ಅನ್ನ ಮಾಡಿದಾಗ ಇದು ಒಂದು IVRS ಬೇಸ್ಡ್ ಸಿಸ್ಟಮ್ ಇರುತ್ತೆ. ಸೊ ಈ IVRS ಬೇಸ್ಡ್ ಸಿಸ್ಟಮ್ ಇಂದ ಬಂದು ಯಾವ ರಾಜ್ಯದಿಂದ ಕಾಲ್ ಮಾಡ್ತಿರ್ತಾರೋ ಅದೇ ರಾಜ್ಯದಲ್ಲಿ ಆ ಒಂದು ಸೆಂಟರ್ ಗೆ ಕಾಲ್ ಹೋಗುತ್ತೆ, ಮತ್ತು ಅವರದೇ ಆದ ಒಂದು ಭಾಷೆಯಲ್ಲಿ ಕೌನ್ಸಿಲರ್ ಗಳು ಈ ಒಂದು ಕಾಲ್ ಅನ್ನ ಅಟೆಂಡ್ ಮಾಡ್ತಾರೆ ಇನಿಷಿಯಲ್ ಆಗಿ. ಸೊ ಕೌನ್ಸಿಲರ್ ಈ ಕಾಲ್ ಅನ್ನ ಅಟೆಂಡ್ ಮಾಡಿದಾಗ ಅವರ ಪ್ರಾಥಮಿಕ ಒಂದು ಮಾಹಿತಿಗಳು, ಅವರ ಹೆಸರಾಗ್ಬಹುದು, ವಯಸ್ಸಾಗ್ಬಹುದು, ಎಲ್ಲಿಂದ ಫೋನ್ ಮಾಡ್ತಿದ್ದಾರೆ, ಹಾಗೂ ಅವರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನಿಷಿಯಲ್ ಮಾಹಿತಿಯನ್ನು ತಗೊಂಡು ಅವರು ಅವರಿಗೆ ಬೇಕಾದಂತ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಒಂದು ಡಿಸ್ಟ್ರೆಸ್ ಇಂದ ಹೊರಗಡೆ ಬರಲಿಕ್ಕೆ ಅವರು ತಮ್ಮದೇ ಆದ ಒಂದು ಭಾಷೆಯಲ್ಲಿ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಸೊ ಅವರ ಮಟ್ಟದಲ್ಲಿ ಆ ಒಂದು ಪ್ರಾಬ್ಲಮ್, ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗ್ಬಹುದು, ಆ ಒಂದು ನೆಗೆಟಿವ್ ಥಾಟ್ಸ್ ಗಳಾಗ್ಬಹುದು, ಸಾಲ್ವ್ ಆಯ್ತು ಓಕೆ ಇಲ್ಲ ಅನ್ನೋದ್ರೆ ಅವ್ರು ಏನ್ ಮಾಡಬಹುದು ಅಂದ್ರೆ ಈ ಕಾಲ್ ಅನ್ನ ಎಸ್ಕಲೇಟ್ ಮಾಡ್ತಾರೆ. ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆಗ್ಬಹುದು ಅಥವಾ ಸೈಕಾಟ್ರಿಸ್ಟ್ ಗೆ ಅವರು ಈ ಕಾಲ್ ಅನ್ನ ಒಂದು ಎಸ್ಕಲೇಟ್ ಮಾಡ್ತಾರೆ. ಸೊ ಆಗ ಅವರು ಮನೋವೈದ್ಯರ ಒಂದು ಸಲಹೆಯನ್ನು ಸಹ ಪಡೆದುಕೊಂಡು ಈ ಒಂದು ತೊಂದರೆಯಿಂದ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ.
1: ಬಹಳ ವಿವರವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಈಗ ಬಹಳ ಮುಖ್ಯವಾಗಿ ಮೇಡಮ್ ಅವತ್ತು ಹೇಳಿದ್ರು, ಸಮಸ್ಯೆಗಳು, ಮಾನಸಿಕ ಸಮಸ್ಯೆ ಏನಾದ್ರೂ ಇದ್ರೆ ಹಂಚ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ. ಯಾರಿಗಿಲ್ಲ ತೊಂದರೆ ಸಮಸ್ಯೆ ನೋವು ಎಲ್ಲರಿಗೂ ಇದೆ, ನಮಗೂ ಇದೆ ನಿಮಗೂ ಇದೆ, ಬಟ್ ಅದನ್ನ ಡೀಲ್ ಹೇಗ್ ಮಾಡ್ಬೇಕು ಅದು ಬಹಳ ಮುಖ್ಯ. ಯಾರಿಗೆ ಡೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಒಂದು ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂಡ್ ಆತ್ಮಹತ್ಯೆ ಅನ್ನೋ ಒಂದು ಸ್ಟೇಜ್ ಗೆ ಬರ್ತಾರೆ. ಅಂತವ್ರನ್ನ ಎನ್ಕೌಂಟರ್ ಮಾಡಿದ್ರೆ ಕ್ಯಾನ್ ಯು ಗಿವ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್?
2: ಸೊ ಈಗ ನಾವು ನೋಡಿದ ಹಾಗೆ ಈಗ ಟೆಲಿಮಾನಸ್ಗೆ ಒಂದು ಕಾಲ್ ಮಾಡಿರುವಂತ ಒಂದು ಎಕ್ಸಾಂಪಲ್ ನಾನು ಕೊಡ್ತೇವೆ. ಓಕೆ, ಸೊ ಏನಾಗಿತ್ತಂದ್ರೆ ಒಂದು ಹಾಸ್ಟೆಲ್ ಅಲ್ಲಿ ಓದುವಂತ ಒಬ್ಬ 12th standard ಅಥವಾ PUC ಸೆಕೆಂಡ್ PUC ಹುಡುಗ, ಅವನಿಗೆ ತನ್ನ ಕ್ಲಾಸ್ ಅಲ್ಲಿ ತನ್ನ ಸ್ನೇಹಿತರೊಂದಿಗೆ ಜಗಳವಾಗಿತ್ತು, ಹಾಗೂ ಅವರ ಸ್ನೇಹಿತರು ಇವನಿಗಿಂತ ಚೆನ್ನಾಗಿ ಓದ್ತಾ ಇದ್ರು, ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ಅವತ್ತು ರಿಸಲ್ಟ್ ಬಂದ ದಿನ ಅವತ್ತು ಸಾಯಂಕಾಲ ಅವನಿಗೆ, ಸೊ ಅವನಿಗೆ ಅವನು ಫೇಲ್ ಆಗಿದ್ದ, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದ. ಸೊ ಫೇಲ್ ಆದಂತ ಆ ವಿದ್ಯಾರ್ಥಿ ಏನ್ ಮಾಡ್ದ ಅಂದ್ರೆ ಸಾಕಷ್ಟು ನೆಗೆಟಿವ್ ವಿಚಾರಗಳನ್ನ ತಗೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಇಡೀ ದಿವಸ ಯಾರ ಜೊತೆನು ಮಾತಾಡ್ದಂಗೆ ತನ್ನ ತಾನೇ ಒಂದು ರೂಮ್ ಅಲ್ಲಿ ಕೂಡ ಹಾಕೊಂಡು ಯಾರ ಜೊತೆನು ಮಾತಾಡ್ದಂಗೆ ಇರ್ತಿದ್ದ. ಸೊ ಇದ್ದ. ಸೊ ಅವಾಗ ಏನಾಗಿತ್ತಂದ್ರೆ ಅವತ್ತು ರಾತ್ರಿ ಅವನಿಗೆ ಈ ರೀತಿ ನಾನು ಇರಬಾರದು, ನಾನು ನನ್ನ ಸ್ನೇಹಿತರಕ್ಕಿಂತ ನನ್ನ ಕಡಿಮೆ ಮಾರ್ಕ್ಸ್ ಬಂದಿದೆ, ಸೊ ಅವರನ್ನ ನಾನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ನಾನು ಯಾರಿಗೂ ಮುಖ ತೋರಿಸೋಂಗೆ ಇರೋದಿಲ್ಲ, ಈಗ ನಾನು ನನ್ನ ತಂದೆ ತಾಯಿ ನನ್ನ ನಂಬಿದ್ರು, ಸೊ ನಾನು ಅವ್ರಿಗೆ ಅವ್ರ ನಂಬಿಕೆಯ ವಿರುದ್ಧ ಫೇಲ್ ಆಗ್ಬಿಟ್ಟಿದ್ದೀನಿ, ಸೊ ನಾನು ಇರೋದಕ್ಕಿಂತ ಸಾಯೋದೇ ವಾಸಿ ಅನ್ನೋ ಒಂದು ಥಾಟ್ಸ್ ಗೆ ಒಳಗಾಗಿ ಅವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಸೊ ಇದನ್ನ ನೋಡಿದಂತ ಅವನ ರೂಮ್ಮೇಟ್ ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು, ಸೊ ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಟೆಲಿಮಾನಸ್ ಗೆ ಒಂದು ಕಾಲ್ ಅನ್ನ ಮಾಡಿದ್ರು, 144-16 ಕಾಲ್ ಮಾಡಿದ್ರು. ಸೊ ಆಗ ಹುಡುಗನ ಹತ್ರ ನಾವು ಮಾತಾಡಿದಾಗ ಅವನಿಗೆ ಈ ರೀತಿಯಾಗಿ ಇಲ್ಲ ನಾನು ಫ್ಯಾನ್ ಗೆ ನೇಣ ಹಾಕೊಂಡು ನಾನು ಸಾಯ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದ ಹುಡುಗ. ಸೊ ಆಗ ನಮಗೆ ಈ ಮಾಹಿತಿ ಸಿಕ್ಕಾಗ ನಾವು ಅವನಿಗೆ ಫಸ್ಟ್ ಇನಿಷಿಯಲ್ ಆಗಿ ಕೌನ್ಸಿಲಿಂಗ್ ಮಾಡಿದ್ವಿ. ಸೊ ಈ ರೀತಿ ಮಾಡ್ಕೊಳ್ಳೋದು ತಪ್ಪು, ಇದರಿಂದ ಹೊರಗಡೆ ಬರೋದು ಹೇಗೆ, ಈ ಒಂದು ಸೂಸೈಡಲ್ ಥಾಟ್ಸ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವನಿಗೆ ಇನಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ವಿ. ಹಾಗೂ ನಮ್ಮ ಟೀಮ್ ಆ ಹಾಸ್ಟೆಲ್ ಆ ಧಾರವಾಡದಲ್ಲೇ ಇದ್ದ ಕಾರಣಕ್ಕೆ ನಾವು ಅಲ್ಲೇ ಲೋಕಲ್ ಅಲ್ಲಿ ವಿಸಿಟ್ ಮಾಡಿ ಅವ್ರು ಆ ಹುಡುಗನಿಗೆ ಒಬ್ಬ ಶಾಂತಿಯನ್ನು ಕೊಟ್ಟು ಅವನಿಗೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ನು ಮಾಹಿತಿಯನ್ನು ಕೊಟ್ಟು ಅವನಿಗೆ ಬೇಕಾದ ಚಿಕಿತ್ಸೆಯನ್ನು ಸಹ ಅಲ್ಲಿ ನಾವು ಅವನಿಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಿಂದ ನಾವು ಒಂದು ಜೀವವನ್ನು ಉಳಿಸೋದಕ್ಕೆ ಸಾಧ್ಯವಾಯಿತು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಟೆಲಿಮಾನಸ್ ಯಾವುದೇ ಸಮಯದಲ್ಲಿ ಜೀವ ಉಳಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇರುತ್ತೆ. ಸೊ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ 24x7 ವರ್ಕ್ ಮಾಡ್ತಾ ಇದೆ.
1: ಜೀವ ಉಳಿಸಿದ್ರೆ ಒಂದು ಬೇಸಿಕಲಿ ಅವ್ರ ಫ್ರೆಂಡ್ಸ್
2: ಕರೆ ಮಾಡಿದ್ರು
1: ಬಹಳ ಉತ್ತಮವಾದ ವಿಷಯ. ಅಂತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಅದ್ಭುತ ಇದೆ, ಇನ್ನೂ ಸ್ವಲ್ಪ ತಿಳಿಸಿ ಎಷ್ಟು ಕರೆ ಬರುತ್ತೆ, ರೆಸ್ಪಾನ್ಸ್ ಹೇಗಿದೆ, ಜನರಿಗೆ ಯಾರ ರೀತಿ ಇದ್ರ ಬಗ್ಗೆ ಜಾಗೃತರಾಗಿದ್ದಾರೆ.
2: ಓಕೆ, ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ 2022 ಅಕ್ಟೋಬರ್ 10 ತಾರೀಕಿಂದ ಸ್ಟಾರ್ಟ್ ಆಗಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಇದು ರಾಷ್ಟ್ರ ವ್ಯಾಪ್ತಿ, ಸೊ ಇಡೀ ರಾಷ್ಟ್ರದಲ್ಲಿ ಈ ಒಂದು ಪ್ರೋಗ್ರಾಂ ನಡೀತಾ ಇರೋದು. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ 53 ಟೆಲಿಮನಸ್ ಸೆಲ್ಸ್ ಇದರಲ್ಲಿ ಕಾರ್ಯವೈಖರಿಯನ್ನು ನಡೀತಾ ಇದೆ. ಸೊ ಇಲ್ಲಿವರೆಗೂ ಇಡೀ ದೇಶದಲ್ಲಿ ಹೇಳೋದಾದ್ರೆ ನಾವು 24 ಲಕ್ಷಕ್ಕಿಂತನೂ ಹೆಚ್ಚು ಜನ ಈ ನಂಬರ್ಗೆ ಒಂದು ಫೋನ್ ಮಾಡಿ ತಮಗೆ ಒಂದು ಹೆಲ್ಪ್ ಅನ್ನ ಒಂದು ಪಡೆದಿದ್ದಾರೆ. ನಾವು ಇಲ್ಲಿ ನಮ್ಮ ಧಾರವಾಡದ ಡಿಮಾಂಡ್ಸ್ ಸೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ 65,000 ಜನ ಇಲ್ಲಿವರೆಗೂ ಫೋನ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ 18 ವಯಸ್ಸಿಂದ 40 ವಯಸ್ಸಿನವರು ಹೆಚ್ಚಿನ ಜನ ಅದರಲ್ಲಿ ಫೋನ್ ಮಾಡಿದ್ದಾರೆ. ಸೊ ಇದರನ್ನ ಫೋನ್ ಮಾಡಿ ಅವ್ರಿಗೆ ಹೆಲ್ಪ್ ಅನ್ನ ತಗೊಂಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಗೊಂಡಿದ್ದಾರೆ. ಅವರು ಮಾನಸಿಕ ಆರೋಗ್ಯ ಸರಿ ಇಲ್ಲದಿದ್ದಾಗ, ಮಾನಸಿಕ ಕಾಯಿಲೆ ಕಂಡು ಬಂದಾಗ ಎಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆಯಬೇಕು ಎಂಬ ಮಾಹಿತಿಯನ್ನು ಸಹ ಪಡೆದಿರುತ್ತಾರೆ. ಸೊ ಯಾವ ಡಾಕ್ಟರ್ ಭೇಟಿ ಆಗಬೇಕು, ಯಾವ ಯಾವ ಸೆಂಟರ್ಗೆ ಹೋಗಬೇಕು ಅನ್ನೋದ್ರ ಸಹ ಮಾಹಿತಿಯನ್ನು ಅವರು ಪಡೆದಿರುತ್ತಾರೆ. ಸೊ ಇದರಿಂದ ಸಾಕಷ್ಟು ಜನಕ್ಕೆ ಈ ರೀತಿ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಹಾಗೂ ಸಾಕಷ್ಟು ಜನ ಡಿಸ್ಟ್ರೆಸ್ ಕಾಲ್ ಅಂತ ಹೇಳ್ತೀವಿ, ಸೊ ಈ ರೀತಿ ಸ್ಟ್ರೆಸ್ ಅಲ್ಲಿ ಇರಬೇಕಾದ್ರೆ ಅಥವಾ ಸೂಸೈಡಲ್ ಥಾಟ್ಸ್ ಬರಬೇಕಾದ್ರೆ ಇದರಿಂದ ಅವರು ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಲ್ಪ್ ಅನ್ನ ತಗೊಂಡಿರ್ತಾರೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಪರೀಕ್ಷೆಯ ಸಮಯದಲ್ಲಿ ಆಗುವಂತ ಆಂಗ್ಸೈಟಿ, ನೆನಪಿನ ಶಕ್ತಿ ಕಡಿಮೆ ಆಗುವಂತ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದರ ಬಗ್ಗೆನೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು ಕರೆ ಮಾಡಿ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವರು ಮಾಹಿತಿಯನ್ನ ಪಡೆದಿರುತ್ತಾರೆ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಷ್ಟ ಹಂಚಿಕೊಳ್ಳಿಕ್ಕೆ ಅವರ ಭಾಷೆ ಒಂದು ಉತ್ತಮ ಮಾರ್ಗ. ಯಾವೆಲ್ಲ ಭಾಷೆಯಲ್ಲಿ ಸೇವೆಗಳು ಲಭ್ಯ ಇದೆ
0: ಇವಾಗ? ಆಕ್ಚುಲಿ ನಮ್ಮ ಭಾರತದಲ್ಲಿ 20 ಹೆಚ್ಚು ಭಾಷೆಯಲ್ಲಿ ಸೇವೆ ಲಭ್ಯ ಇದೆ. ಇವಾಗ ನೀವು ಕರ್ನಾಟಕದಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕರ್ನಾಟಕಕ್ಕೆ ಕನೆಕ್ಟ್ ಆಗುತ್ತೆ. ಆದ್ರೆ ನೀವು ಬೇರೆ ಭಾಷೆ ಮಾತಾಡ್ತೀನಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಮರಾಠಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಉತ್ತರ ಭಾರತದ ಯಾವ್ದಾದ್ರು ಭಾಷೆ ಮಾತಾಡ್ತೀನಿ ಅಂದ್ರೆ ನಮ್ಮಲ್ಲೇ ಒಳಗಡೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೋಟೋಕಾಲ್ ಕೂಡ ಇದೆ ನಮ್ಮಲ್ಲಿ. ಇವಾಗ ನೀವು ಅದೇ ಸರ್ ಹೇಳ್ದಂಗೆ IVR ಮೂಲಕ ಕಾಲ್ ಕನೆಕ್ಟ್ ಆಗುತ್ತೆ, ಅಲ್ಲೇನೆ ಭಾಷೆ ಕೇಳುತ್ತೆ ನಿಮ್ಗೆ. ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ, ಹಿಂದಿಗಾಗಿ 3 ಒತ್ತಿ ಅಂತ ಈಗ IVR ಅಲ್ಲೇ ಕೇಳುತ್ತೆ. ಸೊ ಯಾವ ನೀವು ಭಾಷೆಯಲ್ಲಿ ಕಂಫರ್ಟಬಲ್ ಆಗಿದ್ದೀರಾ, ಸೊ ಅದಕ್ಕೆ ನೀವು ಅದನ್ನ ನಂಬರ್ ಅನ್ನ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲ್ಯಾಂಗ್ವೇಜ್ ಗೆ ಕನೆಕ್ಟ್ ಆಗುತ್ತೆ. ಇವಾಗ ಕರ್ನಾಟಕದಲ್ಲಿದ್ದೀರಾ, ಸೊ ಕರ್ನಾಟಕ ಸೆಲ್ಗೆ ಕನೆಕ್ಟ್ ಆಗೋದ್ರಿಂದ ಸೊ ನೀವು ಕನ್ನಡದಲ್ಲಿ ಮಾತಾಡ್ಬಿಟ್ಟು, ಕನ್ನಡದಲ್ಲಿನೇ ನೀವು ಫಾರ್ ಎಕ್ಸಾಂಪಲ್ ಟೈಪ್ ಮಾಡಿಬಿಟ್ಟು ನೀವು ಕೌನ್ಸಿಲ್ ಜೊತೆ ಮಾತಾಡ್ಬೇಕಾದ್ರೆ, ಇಲ್ಲ ನಾನು ಕರ್ನಾಟಕದಲ್ಲಿ ಇದ್ದೀನಿ ಆದ್ರೆ ನನಗೆ ಬೇರೆ ಭಾಷೆ ಬೇಕು ನನಗೆ ಮಾತಾಡಕ್ಕೆ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ. ನಾವೇ ಒಳಗಿಂದಾನೆ ಯಾವ ಭಾಷೆ ಬೇಕಲ್ಲ ಒಂದು ಭಾಷೆ ಒಂದು ಕೌನ್ಸಿಲರ್ಗೆ ನಾವೇ ಕಾಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಭಾಷೆಯ ತೊಂದರೆ ಏನು ಆಗೋದಿಲ್ಲ. 20 ಹೆಚ್ಚಿಗೆ ಇರುವಂತಹ ಭಾಷೆಯಲ್ಲಿ ನಮ್ಮ ಕೌನ್ಸಿಲರ್ಸ್, ಟ್ರೈನ್ಡ್ ಕೌನ್ಸಿಲರ್ಸ್ ಕೌನ್ಸಿಲಿಂಗ್ ಮಾಡ್ತಾರೆ.
1: ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯನ್ನ ಹಂಚಿಕೊಳ್ಳೋದು ಬಹಳ ಅಂದ್ರೆ ಅವರು ಒಂದ್ ಸ್ವಲ್ಪ ಹಿಂಜರಿತಾರೆ, ಸಂಕೋಚ ಪಡ್ತಾರೆ. ಓಕೆ, ಅಂತ ಸಂದರ್ಭದಲ್ಲಿ ಕಾಲ್ ಕನೆಕ್ಟ್ ಮಾಡುವಾಗ ಕಟ್ ಮಾಡಿದ್ರು ಲಾಸ್ಟ್ ಅಲ್ಲಿ, ಬೇಡ ಯಾಕೆ ಹಂಚ್ಕೊಳ್ಳೋದು, ಕಾಲ್ ವಾಪಸ್ ಮಾಡ್ತೀರಾ ಏನು?
3: ಸರ್, ಇದರಲ್ಲಿ IVR ಸಿಸ್ಟಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅಥವಾ ಆಪ್ತ ಸಮಾಲೋಚಕರ ಆಯ್ತು ಅಥವಾ ಮನೋವೈದ್ಯರು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಮಾತನಾಡುವಾಗ ಅವ್ರಿಗೇನಾದ್ರೂ ಇಲ್ಲ ನಾನು ಮಾತಾಡೋದು ಬೇಡ ಅಂತ ಏನಾದ್ರೂ ಕಟ್ ಮಾಡಿದ್ರೆ, ನಮ್ದಲ್ಲಿ ಆ ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಒಂದು ಆಪ್ಷನ್ಸ್ ಇದೆ, ಕಾಲ್ ಬ್ಯಾಕ್ ಅಂತ ಕೂಡ ಒಂದು ಆಪ್ಷನ್ಸ್ ಇದೆ. ಮತ್ತೆ ಏನಾದ್ರೆ ಮಿಸ್ಡ್ ಕಾಲ್ ಕೂಡ ಬಂದ್ಬಿಡುತ್ತೆ ಸರ್, ನಾವೇನೋ ಮಾಡುವಾಗ ಮಿಸ್ಡ್ ಕಾಲ್ ಕೂಡ ಬರುತ್ತೆ. ಅವಾಗ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಕಾಲ್ ಮುಗಿದ ತಕ್ಷಣ ಮಿಸ್ಡ್ ಕಾಲ್ ಆಯ್ತು ಕಾಲ್ ಬ್ಯಾಕ್ ಕೂಡ ಮಾಡುವಂತ ಒಂದು ಸಿಚುವೇಶನ್ ನಮ್ಮ ಇದರಲ್ಲಿ ಇದೆ ಸರ್, ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಇದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಇದು ಯಾಕೆ ಕೇಳ್ತಾ ಇದ್ದೇನೆ ಆಚೆ, ಈಗ ಕಷ್ಟ ಹಂಚ್ಕೋತಾ ಇದ್ದಾರೆ, ಕಾಲ್ ಮಾಡಿದ್ರು ಮಿಸ್ಡ್ ಆಯ್ತು, ನೀವು ವಾಪಸ್ ಕಾಲ್ ಮಾಡಿದ್ರಿ, ಅವರ ಸಮಸ್ಯೆಗೆ ಪರಿಹಾರ ಮಾಡಿದೀರಾ? ಎಷ್ಟ್ ಅಂತ ಕೇಸಸ್ ಬಂದಿದೆ ಪ್ಲೀಸ್ ಒಂದು.
2: ಸೊ ಈಗ ಏನಾಗುತ್ತಂದ್ರೆ, ಕಾಲರ್ ಫೋನ್ ಮಾಡಿದಾಗ ಅವರು ತಮ್ಮ ಪ್ರಾಬ್ಲಮ್ ಅನ್ನ ಹೇಳ್ತಾನೆ, ಅವರು ಬೇಜಾರುಗಳಿಗಾಗಿ ಅಳ್ತಾ ಅವರೇ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಕಾಲ್ಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಸೊ ಆ ರೀತಿ ಆದಾಗ ಅವರು ಸಮಾಧಾನ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟು ನಾವೇನ್ ಮಾಡ್ತೇವೆ ಅಂದ್ರೆ ಅವ್ರಿಗೆ ಕಾಲ್ ಬ್ಯಾಕ್ ಆಪ್ಷನ್ ಅನ್ನ ಹೇಳಿರ್ತೀವಿ ಅವ್ರಿಗೆ. ಸೊ ಅವ್ರಿಗೂ ಕೇಳಿರ್ತೀವಿ ನಾವು, ನಿಮ್ಗೆ ಅವರ ಕನ್ಸೆಂಟ್ ಅನ್ನ ಪಡಿತೀವಿ. ಸೊ ನಾವು ನೀವು ಆರಾಮಾಗಿದ್ದಾಗ ನೀವು ಸಮಾಧಾನವಾಗಿ ಇದ್ದೀರಿ ಅಂತ ಇದು ಮಾಡ್ಕೊಂಡಾಗ ನಾವು ವಾಪಸ್ ನಿಮ್ಗೆ ಕಾಲ್ ಮಾಡ್ಬೋದಾ, ನಿಮ್ಮ ಪರಿಸ್ಥಿತಿಯನ್ನು ತಿಳ್ಕೋಬಹುದಾ, ನಿಮ್ಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ನಾವು ಮುಂದೆ ಮಾಡ್ಬೋದಾ ಅಂತ ಒಂದು ಕನ್ಸೆಂಟ್ ಅನ್ನ ತಗೊಂಡು ಅವ್ರಿಗೆ ಕಾಲ್ ಬ್ಯಾಕ್ ಮಾಡುವಂತ ಆಪ್ಷನ್ ಇರುತ್ತೆ. ಸೊ ಅದನ್ನ ಕಾಲ್ ಬ್ಯಾಕ್ ಮಾಡಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದರಿಂದ ಹೊರಗಡೆ ಬರುವಂತ ಮಾರ್ಗಗಳು ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಮತ್ತು ಅದರಿಂದ ಹೊರಗಡೆ ಬರೋದಕ್ಕೆ ಮಾಹಿತಿಯನ್ನು ಸಹ ಅವ್ರಿಗೆ ಕೊಡ್ತೀವಿ. ಸೊ ಯಾರಾದ್ರೂ ಈಗ ಮಿಸ್ ಕಾಲ್ ಕೊಟ್ಟರು ಅವ್ರಿಗೆ ಭಯ ಇರುತ್ತೆ, ಏನ್ ಯಾರು ಯಾರು ಫೋನ್ ಮಾಡ್ತಾರೋ ಅಥವಾ ಯಾರು ಎತ್ತುತ್ತಾರೋ ಅನ್ನೋ ಮಾಹಿತಿ ಇರೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವೇನ್ ತಿಳ್ಸಕ್ ಹೇಳ್ತೀವಿ ಅಂದ್ರೆ ಬಂದು ನಿಮ್ಮ ಫೋನ್ ನಂಬರ್ ಸಹ ನಮಗೆ ಬರೋದಿಲ್ಲ, ನಂಬರ್ ಸಹ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ನಮಗೆ ಮಾಸ್ಕ್ಡ್ ಆಗಿರುತ್ತೆ ಆ ನಂಬರ್, ಫೋನ್ ನಂಬರ್ ಮಾಸ್ಕ್ಡ್ ಆಗಿರುತ್ತೆ ಅಥವಾ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತೆ ನಂಬರ್. ಸೊ ಯಾರು ಫೋನ್ ಮಾಡಿದ್ದಾರೆ ಅಂತಾನೂ ಸಹ ನಮಗೂ ಸಹ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಸೊ ಈ ಒಂದು ಕಾನ್ಫಿಡೆನ್ಶಿಯಾಲಿಟಿನ ನಾವು ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ.
1: ಅದ್ ಮಾತ್ರ ನಿಜ, ನೀವು ಅವತ್ತು ಸಂದರ್ಭ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಹೆಸರು ತಗೊಳ್ಳಿಲ್ಲ. ಅಲ್ಲೇ ಮುಖ್ಯವಾದ ಪ್ರಶ್ನೆ, ಯಾರಾದ್ರೂ ಕರೆ ಮಾಡಿದ್ರೆ ಅವರ ಪ್ರೈವಸಿ ಎಷ್ಟು ಪ್ರೊಟೆಕ್ಟೆಡ್ ಇರುತ್ತೆ ಅದ್ರ ಬಗ್ಗೆ ತಿಳಿಸಿ.
0: ಓಕೆ ಸರ್, ಅದು ಹೇಗಿರುತ್ತೆ ಅಂದ್ರೆ ಕಾಲ್ ಫಸ್ಟ್ ಆಫ್ ಆಲ್ ರೆಕಾರ್ಡ್ ಆಗಲ್ಲ ಅಂಡ್ ಇದು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತೀವಿ ನಾವು. ಯಾರಾದ್ರೂ ಕಾಲ್ ಮಾಡಿದ್ರು ಹೇಳಿದ್ರು ಅಂದ್ರೆ ಸೋಷಿಯೋ ಡೆಮೋಗ್ರಫಿ ತಗೊಳ್ಬೇಕಾದ್ರೆ ನಾವು ಕೇಳ್ತೀವಿ ನಿಮ್ ಹೆಸರನ್ನ ಕೇಳ್ಬಹುದಾ ಅಂತ. ಅವರು ಕೊಡೋಕೆ ರೆಡಿ ಇದ್ರೆ ನಾವು ತಗೊಳ್ತೀವಿ, ಇಲ್ಲ ಹೆಸರನ್ನ ನಾವು ಫೋರ್ಸ್ ಮಾಡಿ ಕೇಳಲ್ಲ ಸರ್. ಬಿಕಾಸ್ ನಮ್ದು ಮೇನ್ ಮೋಟೋ ಇರೋದು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಅವ್ರ ಡಿಸ್ಟ್ರೆಸ್ ನಿಂದ ಹೊರಗ್ ಬರ್ಬೇಕು ಅನ್ನೋದು ಮಾತ್ರ ನಮ್ಮ ಒಂದು ಮೋಟೋ ಆಗಿರೋದ್ರಿಂದ ಅವರು ಹೆಸರು ಹೇಳಕ್ ಇಷ್ಟಪಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ. ಯಾವ ಜಿಲ್ಲೆಯಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಕು, ಯಾಕಂದ್ರೆ ಇದು ಆತ್ಮಹತ್ಯೆ ಅಂತ ಕೇಸ್ ಅಂತ ಬಂದಾಗ ನಮ್ಗೆ ಜಿಲ್ಲೆ ಮುಖ್ಯ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಕೇಳ್ತೀವಿ, ಇಲ್ಲ ಅಂತಂದ್ರೆ ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಆ ಕೇಸ್ ನ ನಾವು ಬೇರೆದವ್ರ ಜೊತೆ ಶೇರ್ ಮಾಡೋದಾಗ್ಲಿ ಬೇರೆದವ್ರ ಜೊತೆ ಹೇಳೋದಾಗ್ಲಿ ಮಾಡಲ್ಲ ಸರ್.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿಗಳು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡತೆಯವರು, ಮ್ಯಾಡಮ್ ಪಲ್ಲವಿ ಕಡಿವಾಡಿಯವರು, ಹಾಗೆ ಸಂದೇಶ್ ಜೋಗಳೇಕರ್ ಅವರು. ಇದು ಬಹಳ ಸೂಕ್ಷ್ಮವಾದ ಒಂದು ವಿಷಯ. ಯಾವತ್ತು ದುಃಖ ಸಮಸ್ಯೆ ಹಂಚಿಕೊಳ್ಳುವಾಗ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ಕಾಲ್ ಅಂತ ಆಯ್ತು, ಈಗ ವಿಡಿಯೋ ಕಾಲ್ ಫೆಸಿಲಿಟಿ ಇದೆಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ಈಗ ಟೆಲಿಮಾನಸ್ ಅನ್ನೋದು ಬಂದು ಈಗ ಶುರುವಾದಾಗ ಇದು ಒಂದು ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಓಕೆ, ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಬಟ್ ಹೋಗ್ತಾ ಏನಾಯ್ತು ಅಂದ್ರೆ, ಬಂದು ಜನರಿಗೆ ವಿಡಿಯೋ ಕನ್ಸಲ್ಟೇಷನ್ ಸಹ ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವು ಕಂಡುಕೊಂಡಿರ್ತೀವಿ. ಸೊ ಹಂಗಾಗಿ ಏನಾಗಿದೆ ಅಂದ್ರೆ, ಬಂದು ಯಾರು ಆಡಿಯೋ ಕಾಲ್ ಮಾಡ್ಬೇಕೋ ಅವರು ಆಡಿಯೋ ಕಾಲ್ ಅನ್ನ ಮಾಡಬಹುದು. ಸೊ ಯಾರ ಹತ್ರ ಈಗ ಸ್ಮಾರ್ಟ್ ಫೋನ್ ಇರೋದಿಲ್ವೋ ಅವರು ಸಹ ಜಸ್ಟ್ ಈ ನಂಬರ್ಗೆ ಡೈಲ್ ಮಾಡಿದ್ರೆ ಸಾಕು, 144116 ಕಾಲ್ ಮಾಡಿದ್ರೆ ಅವರಿಗೆ ಆಡಿಯೋ ಕಾಲ್ ಬರುವಂತ ಸಾಧ್ಯತೆಗಳಿರುತ್ತೆ. ಬಟ್ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಇರೋದ್ರಿಂದ ಈಗ ಅವರು ವಿಡಿಯೋ ಕಾಲ್ ಮಾಡ್ಬೇಕಂದ್ರೂ ಸಹ ವಿಡಿಯೋ ಕನ್ಸಲ್ಟೇಷನ್ ಸಹ ಈ ಒಂದು ಟೆಲಿಮನಸ್ ಅಲ್ಲಿ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇದರ ವ್ಯವಸ್ಥೆನೂ ಅವರೇನು ಸ್ಮಾರ್ಟ್ ಆಗಿರಬೇಕು ಅಥವಾ ಟೆಕ್ನಿಕಲಿ ಸೌಂಡ್ ಆಗಿರಬೇಕು ಅನ್ನೋದಿಲ್ಲ. ಅವರು ನಮಗೆ ವಿಡಿಯೋ ಕಾಲ್ ಬೇಕು ಅನ್ನೋ ಮಾಹಿತಿಯನ್ನು ನಮಗೆ ಕೊಟ್ಟರು ಅಂದ್ರೆ, ನಾವೇ ಇಲ್ಲಿ IVRS ಬೇಸ್ಡ್ ವಿಡಿಯೋ ಕಾಲ್ ಅನ್ನ ಮಾಡಿ ಅವ್ರಿಗೆ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಆ ಲಿಂಕ್ ಅನ್ನ ಅವ್ರು ಓಪನ್ ಮಾಡಿ ಅವರ ಫೋನ್ ಅಲ್ಲೇನೆ ಅವರು ವಿಡಿಯೋ ಕಾಲ್ ಅನ್ನ ಅವರು ಸ್ಟಾರ್ಟ್ ಮಾಡಿಕೊಂಡು ಅವರ ಪ್ರಾಬ್ಲಮ್ ಗಳನ್ನ ಶೇರ್ ಮಾಡ್ಕೋಬಹುದು. ಮತ್ತು ಮನೋವೈದ್ಯರು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಥವಾ ಮನೋವೈದ್ಯರನ್ನ ಅವರು ಕನ್ಸಲ್ಟ್ ಮಾಡಿ ತಮ್ಮ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೋಬಹುದು. ಹಾಗೂ ಇದನ್ನ ಆನ್ಲೈನ್ ಪ್ರಿಸ್ಕ್ರಿಪ್ಷನ್, ಇ ಸಂಜೀವಿನಿ ಮೂಲಕ ನಾವು ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಗುಳಿಗೆಯನ್ನು ಸಹ ನಾವು ಆ ಪೇಷಂಟ್ ಗೆ ಬೇಕಾದ್ರೆ ನಾವು ಇಮಿಡಿಯೇಟ್ ಆಗಿ ಕೊಡಬಹುದು.
1: ವಿಡಿಯೋ ಕನ್ಸಲ್ಟೇಷನ್ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಎಷ್ಟು ಜನ ಅದರದ ಲಾಭ ಪಡ್ಕೋತಾರೆ? ಬಿಕಾಸ್ ಆಡಿಯೋಗಿಂತ ವಿಡಿಯೋ ಉತ್ತಮ ಅಲ್ವಾ? ಎನಿ ಒನ್ ಎಕ್ಸ್ಪೀರಿಯನ್ಸ್ ಅದರ ಬಗ್ಗೆ ಏನು?
2: ಓಕೆ, ಈಗ ಏನಾಗುತ್ತೆ ಅಂದ್ರೆ, ಬಂದು ಈಗ ನಮ್ಮಲ್ಲಿ ಬರೋದು ಆಡಿಯೋ ಬೇಸ್ಡ್ ಕಾಲ್ ಗಳನ್ನೇ ಬಹಳ ಜಾಸ್ತಿ ಇಲ್ಲಿವರೆಗೂ 90% ಆಡಿಯೋ ಬೇಸ್ಡೇ ಬರುತ್ತೆ. ಯಾಕಂದ್ರೆ ಬಂದು ಇನ್ನೂ ಜನಕ್ಕೆ ನಾನು ವಿಡಿಯೋ ಬೇಸ್ಡ್, ನನ್ನ ಮುಖ ಗೊತ್ತಾಗೋದ್ ಬೇಡ, ನಾನು ಯಾರು ಅಂತ ಜನಕ್ಕೆ ಗೊತ್ತಾಗೋದ್ ಬೇಡ, ಇದು ಒಂದು ಗುಪ್ತವಾಗಿರ್ಲಿ ಅನ್ನೋ ಒಂದು ಇನ್ನೂ ಒಂದು ಆ ಒಂದು ಸ್ಥಿತಿ ಸಾಕಷ್ಟು ಜನರಲ್ಲಿ ಇದೆ. ಸೊ ಆದ್ರೂ ವಿಡಿಯೋ ಬೇಸ್ಡ್ ಕೇಳಿದವ್ರಿಗೆ ನಾವೇನಿರುತ್ತೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಕನ್ವರ್ಟ್ ಮಾಡ್ತೀವಿ, ಕಾಲ್ ಅನ್ನ ಕನ್ವರ್ಟ್ ಮಾಡಿಕೊಟ್ಟು ಅವ್ರಿಗೆ ವಿಡಿಯೋ ಕನ್ಸಲ್ಟೇಷನ್ ತಗೊಂಡು ಅವ್ರ ಹೆಲ್ಪ್ ಅನ್ನ ತಗೊಳ್ಳೋದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಅನ್ನ ಮಾಡಬಹುದು.
1: ಈಗ ಟೆಲಿಮಾನಸನ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ವಿ. ಮಾನಸಿಕ ಕಾಯಿಲೆ ಅಂತ ಬಂತಂದ್ರೆ ಬಹಳ ಒಂದು ವಿಶಾಲವಾದ ಟಾಪಿಕ್. ಮಾನಸಿಕ ಕಾಯಿಲೆ ಇದೆ ಅನ್ನೋದು ಹೇಗೆ ಗುರುತಿಸಬಹುದು? ಏನಾದರೂ ಲಕ್ಷಣ ಇದೆ ಅದ್ರ ಬಗ್ಗೆ?
3: ಎಸ್, ಮಾನಸಿಕ ಕಾಯಿಲೆಯ ಲಕ್ಷಣಗಳು ಹೇಳಬೇಕಿತ್ತಂದ್ರೆ ಸಾಕಷ್ಟು ಲಕ್ಷಣಗಳನ್ನು ನೋಡಬಹುದು. ಮಕ್ಕಳಲ್ಲಿ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು, ದೊಡ್ಡವರಲ್ಲಿ ಕೂಡ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು. ಇನ್ನು ಸಣ್ಣ ಮಕ್ಕಳಲ್ಲಾದ್ರೆ ಕೆಲವೊಂದಿಷ್ಟು ಮಕ್ಕಳಲ್ಲಿ ಮಾತಾಡದೇ ಇರುವಂತದ್ದಾಗ್ಲಿ, ಇಲ್ಲ ಅವರು ಎಕ್ಸಾಮಲ್ಲಿ ಎಕ್ಸಾಮ್ ಬಂದಾಗ ಫಿಯರ್ ಇದು ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ಕೆಲವೊಂದ್ಸಲ ಆ ಫಿಯರ್ ಜಾಸ್ತಿ ಆದಾಗ ಅವ್ರಿಗೆ ವಾಮಿಟಿಂಗು, ಡೈಜೆಷನ್ ಇಶ್ಯೂಸ್ ಆಗೋದಾಗ್ಲಿ, ಇಲ್ಲ ಎಷ್ಟೋ ಸಲ ಅನ್ವಾಂಟೆಡ್ ಥಾಟ್ಸ್, ಎಕ್ಸಾಮಲ್ಲಿ ಫೇಲಿಯರ್ ಆದರೆ ಅವ್ರ ಥಾಟ್ಸ್ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ. ಈ ರೀತಿ ಥಾಟ್ಸ್ಗಳಾಗಿರ್ಬೋದು, ಅದೇ ರೀತಿ ದೊಡ್ಡವರಲ್ಲಿ ಕೂಡ ನಿದ್ರಾ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ, ಏನು ದಾಂಪತ್ಯದಲ್ಲಾಗಿರ್ಬೋದು, ಇಲ್ಲ ಏನು ಆತ್ಮಹತ್ಯೆಯ ಲಕ್ಷಣಗಳಾಗಿರ್ಬೋದು, ಇಲ್ಲ ಮಾದಕ ವ್ಯಸನದ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳಾದವೂ ಕೂಡ ಸಾಕಷ್ಟು ರೀತಿಯ ಸಿಂಪ್ಟಮ್ಸ್ ಅನ್ನ ನಾವು ನೋಡಬಹುದು.
1: ಸೊ ಬಹಳ ಮುಖ್ಯವಾಗಿ ಅವರು ಹೇಳಿದ್ರು ಮಕ್ಕಳಲ್ಲಿ ಅಂತ. ಈಗ ಮಕ್ಕಳು ಹೇಗೆ ಇದರ ಬಗ್ಗೆ ಒಂದು ಟೆಲಿಮಾನಸ್ ಅವರಿಗೆ ಡೈಲ್ ಮಾಡ್ತಾರ? ಬಿಕಾಸ್ ಈಗ ಅಡಿಕ್ಷನ್ ಅನ್ನೋದು ವಯಸ್ಸು ನೋಡಿ ಬರ್ತಾ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ, ಒಳಗಾಗಿದ್ದಾರೆ ಅವರು, ಅದರಿಂದ ಹೊರಗೆ ಬರಬೇಕು ಅಂತ ಅವ್ರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಚಿಕ್ಕ ಮಕ್ಕಳು ಇದನ್ನ ಬಳಸಬಹುದು? ಸೊ ಅಂಡ್ ಇದುವರೆಗೂ ಯಾರಾದ್ರೂ ಮಾಡಿದಾರ?
2: ಸೊ ಈಗ ಟೆಲಿಮನಸ್ ಪ್ರೋಗ್ರಾಮ್ ಅನ್ನ ನಾವು ಯೂಶಲಿ ನಾವು ಟಾರ್ಗೆಟ್ ಮಾಡೋದು ಬಂದು ಅಡೋಲಸೆಂಟ್ ಏಜ್ ಗ್ರೂಪ್, ಈ ಹೈಸ್ಕೂಲು ಮತ್ತು ಕಾಲೇಜು ಅಲ್ಲಿಂದ ಮೇಲಿನ ಜನರಿಗೆ ಇದು ಮಾಡ್ತೀವಿ. ಸೊ ಅಡೋಲಸೆಂಟ್ ಏಜ್ ಗ್ರೂಪ್, ಈಗ ನಮಗೆ ಗೊತ್ತು, ಈಗ ಸಣ್ಣ ಸಣ್ಣ ಹುಡುಗರು ಸಹ ಏನ್ ಮಾಡ್ತಾ ಅಂದ್ರೆ ಅವ್ರ ಮೊಬೈಲನ್ನ ಎಲ್ಲ ಚೆನ್ನಾಗಿನೇ ಯೂಸ್ ಮಾಡೋದೆಲ್ಲಾನು ಮಾಡ್ತಿದ್ದಾರೆ. ಸೊ ಈಗ ಹೈಸ್ಕೂಲ್ ಮಕ್ಕಳಲ್ಲಿ ಏನು ಸರಿ ಏನು ತಪ್ಪು ಅನ್ನೋದನ್ನ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಮನೋಸ್ಥಿತಿ ಅವ್ರಿಗೆ ಬಂದಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಹೈಸ್ಕೂಲ್ ಪ್ರೋಗ್ರಾಮ್ ಇಂದ ನಾವು ಇದನ್ನ ಇದು ಟೆಲಿಮನಸ್ಸನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಸಾಕಷ್ಟು ಜನ ನಮಗೆ ಸ್ಕೂಲ್ ಹುಡುಗರು, 8ನೇ ಕ್ಲಾಸ್ ಆಗ್ಬೋದು, 9ನೇ ಕ್ಲಾಸ್ ಆಗ್ಬೋದು, SSLC ಹುಡುಗರು ಸಹ ನಮಗೆ ಈ ಒಂದು ಟೆಲಿಮನಸ್ ಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಈಗ ಎಕ್ಸಾಮ್ ಟೈಮಲ್ಲಿ ನಾವು ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ನನ್ನ ಎಕ್ಸಾಮ್ ಫೇಸ್ ಮಾಡೋದು ಹೇಗೆ, ನನಗೆ ಸಾಕಷ್ಟು ಎಕ್ಸಾಮ್ ಹತ್ರ ಬಂದಂಗೆ ನನಗೆ ಸಾಕಷ್ಟು ಭಯ ಆಗುತ್ತೆ, ಎಕ್ಸಾಮ್ ಹೋಗೋದೇ ಬೇಡ, ಮನೇಲೇ ಇದ್ಬಿಡಬೇಕು ಅನ್ನೋ ತರ ಈ ಒಂದು ಸ್ಥಿತಿ ಬಂದಿರುತ್ತೆ. ಸೊ ಇದರಿಂದ ನಾನು ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ಜನ ಮಕ್ಕಳು ನಮಗೆ ಫೋನ್ ಮಾಡಿ ಇದರ ಒಂದು ಮಾಹಿತಿಯನ್ನ ತಗೊಂಡಿರ್ತಾರೆ. ಸೊ ಈ ಒಂದು ಆಂಗ್ಸೈಟಿ, ಎಕ್ಸಾಮ್ ರಿಲೇಟೆಡ್ ಸ್ಟ್ರೆಸ್ ಆಗ್ಬೋದು, ಆಂಗ್ಸೈಟಿ ಆಗ್ಬೋದು, ಇದನ್ನ ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಟ್ಟು ಸಾಕಷ್ಟು ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಎಕ್ಸಾಮ್ಸ್ ಅನ್ನ ಇಲ್ಲವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ.
3: ಇದರಲ್ಲಿ ಇನ್ನು ಕೆಲವೊಂದಿಷ್ಟು ಹೇಳಬೇಕಿದ್ರೆ ಮಕ್ಕಳಿಗೆ ಸಾಕಷ್ಟು ಹಲವಾರು ರೀತಿಯ ಮಾನಸಿಕ ಕಾಯಿಲೆಗಳನ್ನ ನೋಡಬಹುದಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಹೇಳಬೇಕಂದ್ರೆ ಆಟಿಸಮ್ ಆಗ್ಲಿ, ADHD ಆಗ್ಲಿ, ಲರ್ನಿಂಗ್ ಡಿಸಾರ್ಡರ್ ಆಗ್ಲಿ, ಇಲ್ಲ ಡೆವಲಪ್ಮೆಂಟಲ್ ಡಿಸಾರ್ಡರ್, ಇನ್ನು ಸಾಕಷ್ಟು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಎಲ್ಲ ಬರುತ್ತೆ. ಸೊ ಅವುಗಳನ್ನು ಕೂಡ ಮಕ್ಕಳು ಕಾಲ್ ಮಾಡದೇ ಇದ್ರು ಕೂಡ ಪೇರೆಂಟ್ಸ್ ಅವರ ಮಾಹಿತಿಯನ್ನ ಈ ರೀತಿ ನಮಗೆ ಸಮಸ್ಯೆ ಇದೆ, ಈ ರೀತಿ ಮಕ್ಕಳಿದ್ದಾರೆ, ಸೊ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಇದೆ, ಸೊ ಈ ಸಮಸ್ಯೆಗೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸೊ ಈ ರೀತಿ ಕೂಡ ಮಾಹಿತಿಯನ್ನ ಅವರು ಕಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ಸ್ಕೂಲಲ್ಲಿ ಎಲ್ಲ ನೋಡೋ ಹಾಗಿದ್ರೆ ಲರ್ನಿಂಗ್ ಡಿಸಾರ್ಡರ್ ಅಂತ ಒಂದು ಕಾಯಿಲೆಗಳನ್ನೆಲ್ಲ ಬಹಳ ಅತಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಆ ರೀತಿ ಒಂದು ಡಿಸಾರ್ಡರ್ ಇದೆ ಅನ್ನೋ ಕೂಡ ಕಾನ್ಸೆಪ್ಟ್ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ. ಸೊ ಹಾಗಾಗಿ ಅಂತ ಒಂದು ಸಮಸ್ಯೆ ಇದ್ದಾಗ ಕೂಡ ಅವರು ಪೇರೆಂಟ್ಸ್ ಏನಾದರೂ ನಮಗೆ ಕಾಲ್ ಮಾಡಿ ಕೇಳಿದ್ರೆ, ಸೊ ನಾವು ಅವರಿಗೆ ಯಾವ ರೀತಿ ಸ್ಟಡೀಸ್ ಹ್ಯಾಬಿಟ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು, ಇಲ್ಲ ಯಾವ ರೀತಿ ಸ್ಟಡಿ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು, ಇಲ್ಲ ಮೆಮೊರಿ ಇಶ್ಯೂಸ್ ಇತ್ತಂದ್ರೆ ಆ ಮೆಮೊರಿಯನ್ನ ಹೇಗೆ ಡೆವಲಪ್ ಮಾಡ್ಕೋಬೇಕು, ಇಲ್ಲ ಹ್ಯಾಂಡ್ ರೈಟಿಂಗ್ ಇಶ್ಯೂಸ್ ಬರುತ್ತೆ, ಇಲ್ಲ ಓದೋದ್ರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಶ್ಯೂ ಬರುತ್ತೆ, ಇಲ್ಲ ಇನ್ನೂ ಕೆಲವೊಂದಷ್ಟು ಟಿಪ್ಸ್ ಅನ್ನ ನಾವು ಅವರ ಅಕಾಡೆಮಿಕ್ ಸ್ಟ್ರೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆಲ್ಲ ನಾವು ಹೇಳ್ಕೊಡ್ಬೋದು. ಅದೇ ರೀತಿ ADHD ಅಂತ ಕಾಯಿಲೆನಲ್ಲೆಲ್ಲ ನಾವು ಅವರ ಸಮಸ್ಯೆಗಳಿರುತ್ತೆ, ಒಂದಷ್ಟು ಬಿಹೇವಿಯರಲ್ ಅಬ್ನಾರ್ಮಲಿಟೀಸ್ ಇರುತ್ತೆ, ಸೊ ಆ ಅಬ್ನಾರ್ಮಲಿಟೀಸ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವರೇನಾದರೂ ನಮ್ಗೆ ಹೇಳಿದರೆ ಈ ರೀತಿ ಎಲ್ಲ ಇಶ್ಯೂಸ್ ಆಗ್ತಾ ಇದೆ, ಸೊ ಅದನ್ನು ನಾವು ಅಡ್ರೆಸ್ ಮಾಡ್ಬೋದು. ಸೊ ಆ ಇಶ್ಯೂಸಿಂದ ಆ ಮಗುನ ಹೇಗೆ ಕರ್ಕೊಬರ್ಬೋದು, ಸೊ ಮಕ್ಕಳಿಗೆ ಇದು ಗೊತ್ತಾಗ್ತಿರೋದಿಲ್ಲ ಎಷ್ಟೋ ಸಲ. ಸೊ ಹಾಗಾಗಿ ಪೇರೆಂಟ್ಸ್ ಏನಾದರೂ ನಮಗೆ ಆ ಒಂದು ಸಮಸ್ಯೆಯನ್ನ ಹೀಗೆ ಶೇರ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಹೇಳ್ಬೋದು, ಇದರಿಂದ ಅವ್ರ ಮಕ್ಕಳಿಗೆ ಪ್ರಾಬ್ಲಮಿಗೂ ಸೊಲ್ಯೂಷನ್ ಸಿಗುತ್ತೆ, ಮತ್ತು ಪೇರೆಂಟ್ಸ್ ಕೂಡ ಆ ಒಂದು ಏನು ಅವರಿಗೆ ಸಂಕಷ್ಟ, ಆ ಒಂದು ಟೆನ್ಷನ್ ಇರುತ್ತೆ, ಆ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು, ನನ್ನ ಮಗನ ಭವಿಷ್ಯ ಏನಾಗುತ್ತೆ, ಮಗಳ ಭವಿಷ್ಯ ಏನಾಗುತ್ತೆ, ಈ ರೀತಿ ಒಂದು ಟೆನ್ಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ.
1: ನಾನು ಯಾಕೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಕಡೆಯಿಂದ ಬಹಳಷ್ಟು ಇದೆ ನಿಮ್ಮ ಕಡೆ, ಏಕೆಂದರೆ ಆಚೆ ಕೇಳುಗರಲ್ಲಿ ಅದೊಂದು ಮೋಟಿವೇಶನ್ ಸಿಗುತ್ತೆ, ನಾವು ಭಾಗವಹಿಸಬಹುದು, ನಾವು ಹಂಚ್ಕೋಬಹುದು, ಸಮಸ್ಯೆಗೆ ಪರಿಹಾರ ಇದೆ, ಈ ಒಂದು ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಅಥವಾ ಏನೇ ಅವರದ್ದು ಸಮಸ್ಯೆ. ಮಕ್ಕಳ ಬಗ್ಗೆ ಮಾತನಾಡಿದ್ವಿ, ಯುವಕರ ಬಗ್ಗೆ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರಿ, ಆ ಅಡಿಕ್ಷನ್ ಬಗ್ಗೆ ಒಂದು ಮಾತನಾಡಿದ್ರಿ. ಈಗ ಕೆಲವೊಬ್ಬರು ಹಿರಿಯರು ತಮ್ಮ ಜೀವನದಲ್ಲಿ ಅವರಿಗೆ ಲೋನ್ಲಿನೆಸ್ ಫೇಸ್ ಮಾಡ್ತಾ ಇದ್ದಾರೆ, ಏಕೆಂದರೆ ಎಲ್ಲರೂ ತಲೆ ಬಗ್ಗಿಸಿ ಮೊಬೈಲ್ನಲ್ಲಿ ವ್ಯಸ್ತರಾಗಿದ್ದಾರೆ, ಆ ಹಿರಿಯರು ಮನೆಯಲ್ಲಿ ದೇ ಆರ್ ಕಾನ್ವರ್ಡ್. ಅವರು ಕರೆ ಮಾಡಿದ್ದಾರೆ, ಏನಾದರೂ ಅವ್ರ ಬಗ್ಗೆ ಏನಾದರೂ ಒಂದು ಚಿಕ್ಕದಾದಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಂಚ್ಕೋಬೋದು.
2: ಸೊ ಈಗ ನಾವು ವಯಸ್ಸಾದವರಲ್ಲಿ ನಾವೇನು ಮಾಡ್ತೀವಿ, ನೀವು ಹೇಳಿದಾಗೆ ಎಲ್ಲರೂ ಮೊಬೈಲಲ್ಲಿ ಬಿಸಿ ಆಗಿರೋ ಕಾರಣಕ್ಕೆ ಅವರು ಒಬ್ಬಂಟಿತನ ಜಾಸ್ತಿ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಏನಾಗ್ತಾರೆ ಅಂದರೆ ಈಗ ತಮ್ಮ ಓದು ಮುಗಿತಾ ಇದ್ದಂಗೆ ಸಿಟಿ ಕಡೆಗೆ ಹೋಗ್ಬಿಡೋದಕ್ಕೆ ಅವರೆಲ್ಲ ಅದು ಮಾಡ್ತಾರೆ. ಸೊ ಹಂಗಾಗಿ ಪೇರೆಂಟ್ಸ್ ಏಜ್ ಆದವರೆಲ್ಲ ಒಬ್ಬಂಟಿತನವನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಇಂಥ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ. ಸೊ ಆ ವಯಸ್ಸಾದವರಲ್ಲಿ ನಮಗೆ ಏನಂದ್ರೆ ಬಂದು ಡಿಮೆನ್ಷಿಯಾ ಅಥವಾ ಮರೆವಿನ ಕಾಯಿಲೆಯನ್ನು ನಾವು ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಆ ಒಂದು ಪ್ರಾಬ್ಲಮ್ ಆಗ್ಬೋದು ಅಥವಾ ಅವ್ರಿಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ ಅಂತಾನು ಹೇಳ್ತೀವಿ. ಸೊ ಕೈಕಾಲ್ ಶೇಕ್ ಆಗ್ತಾ ಇರೋದು, ನಡಿಬೇಕಾದ್ರೆ ಸರಿಯಾಗಿ ನಡಿಯಕ್ ಆಗದೆ ಇರೋದು, ಜೋಳಿ ಹೋದಂಗ ಆಗೋದು, ಸೊ ನೆನಪಿನ ಶಕ್ತಿ ಕಡಿಮೆ ಆಗೋದು, ಸೊ ಈ ರೀತಿಯಾದ ಪ್ರಾಬ್ಲಮ್ಗಳು ಸಹ ಸಾಕಷ್ಟು ಇರ್ತವೆ. ಸೊ ಅಂತ ಪೇಷಂಟ್ಸ್ ಸಹ ನಮಗೆ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ. ಅವರು ಫೋನ್ ಮಾಡಿದ್ದಾರೆ ಹಾಗೂ ಅವರ ಮನೆಯವರು ನಮಗೆ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರು ಸಿಕ್ಕಾಪಟ್ಟೆ ಒಬ್ಬರೇ ಬಡಬಡಿಸೋದಾಗ್ಬೋದು, ಅವರ ಮಾತಾಡೋದಾಗ್ಬೋದು, ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗಿ ಅಲ್ಲಿ ಇಲ್ಲಿ ಕಳೆದೋಗೋದು, ಈ ರೀತಿಯಾದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರನ್ನ ಹಿಡಿಯೋದು ಮಾಡೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅವರ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು ನಮಗೆ ಫೋನ್ ಮಾಡಿದ್ದಾರೆ. ಸೊ ಈ ಒಂದು ಡಿಸ್ಟ್ರೆಸ್ ಅನ್ನು ನಾವು ಹೇಗೆ ಹೊರಗಡೆ ಬರಬೇಕು, ಇದನ್ನು ಹೇಗೆ ಇದು ಮಾಡ್ಕೋಬೇಕು, ಅಥವಾ ಇವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ನಾವು ಎಲ್ಲಿ ಕೊಡಬೇಕು, ಯಾರ ಹತ್ರ ಕರ್ಕೊಂಡು ಹೋಗಿ ತೋರಿಸಬೇಕು ಅನ್ನೋ ಮಾಹಿತಿಯನ್ನು ಕೇಳಲಿಕ್ಕೂ ಸಹ ಸಾಕಷ್ಟು ಜನ ಇದ್ರ ಬಗ್ಗೆ ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ವಯಸ್ಸಾದ ಕಾಲದಲ್ಲಿ ಅವರು ಏನ್ ಮಾಡಬೇಕು, ಅವರ ನೆನಪಿನ ಶಕ್ತಿಯನ್ನು ಹೇಗೆ ವೃದ್ಧಿಸ್ಕೊಳ್ಬೇಕು, ನಾರ್ಮಲ್ ಆಗಿ ಹೇಗೆ ಇಟ್ಕೋಬೇಕು, ಅಥವಾ ಈ ಒಂದು ಪ್ರಾಬ್ಲಮ್ ಡಿಮೆನ್ಷಿಯಾ ಪ್ರಾಬ್ಲಮ್ ಬಂದಾಗ ಅಥವಾ ಪಾರ್ಕಿನ್ಸನ್ ಪ್ರಾಬ್ಲಮ್ ಬಂದಾಗ, ಆಲ್ಜಿಮರ್ಸ್ ಪ್ರಾಬ್ಲಮ್ ಬಂದಾಗ ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ, ನೆನಪಿನ ಶಕ್ತಿಯನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಚಿಕಿತ್ಸೆಗಳು ಯಾವ್ಯಾವ ರೀತಿಯಲ್ಲಿದೆ, ಇದ್ರ ಬಗ್ಗೆ ನಮಗೆ ನಾವು ಟೆಲಿಮಾನಸಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಬಂದು ಇದರ ಹೆಲ್ಪ್ ಅನ್ನ ತಗೊಂಡು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ.
1: ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಒಂದಲ್ಲ ನೂರಾರು ಸಮಸ್ಯೆಗಳು ಇದ್ದೇ ಇರ್ತವೆ, ಆದರೆ ಬಹಳ ಬಹಳ ಮುಖ್ಯವಾಗಿ ಟ್ರೆಂಡಿಂಗ್ ಸಮಸ್ಯೆಗಳ ಬಗ್ಗೆ ಇವತ್ತು ನಾನು ಕೇಳಿದೆ, ಏಕೆಂದ್ರೆ ಅದರಿಂದ ಕೇಳುಗರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಮುಖ್ಯವಾಗಿ ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿ ಡೈವೋರ್ಸ್ ಮಟ್ಟ ಹೋಗ್ತಾರೆ, ಅಂತದೇನಾದ್ರೂ ಸಮಸ್ಯೆಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾರಾ ಈ ಒಂದು ಟೆಲಿಮಾನಸ್ ಮುಖಾಂತರ ಅದ್ರ ಬಗ್ಗೆ ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂಸ್?
2: ಎಸ್, ಡೆಫಿನೆಟ್ಲಿ. ಸೊ ಟೆಲಿಮಾನಸ್ಗೆ ನಮಗೆ ಸಾಕಷ್ಟು ಈ ಒಂದು ಕೌಟುಂಬಿಕ ಕಲಹಗಳು ಇರುವಂತಹ ಒಂದು ಕಾಲ್ಗಳು ಸಾಕಷ್ಟು ಬರ್ತವೆ. ಸೊ ಈಗ ನೀವು ಪಾಯಿಂಟ್ ಮಾಡಿದಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಇರಬಹುದು ಅಥವಾ ರಿಲೇಷನ್ಶಿಪ್ ಈಗ ಕಾಲೇಜ್ಗೆ ಹೋಗುವಂತ ಹುಡುಗರಲ್ಲಿ ಬಹಳ ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಫ್ರೀಕ್ವೆಂಟ್ ಆಗಿ ಅವ್ರ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸೊ ಈ ಹುಡುಗಿ ನನ್ನ ಕೈ ಕೊಟ್ಟಲು ಅಥವಾ ಆ ಹುಡುಗ ನನ್ನ ಕೈ ಕೊಟ್ಟ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಳ್ತಾ ಇರೋದು, ಅಥವಾ ಸಾಕಷ್ಟು ಜನ ತಮ್ಮ ಜೀವನೇ ಬೇಡ ಅಂತ ಲೈಫ್ ಲೈಫನ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಸೂಸೈಡಲ್ ಥಾಟ್ಸ್ಗಳು ಸಹ ಹೋಗ್ತಾ ಇರ್ತಾರೆ. ಸೊ ಆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೂ ಸಹ ನಮಗೆ ಕಾಲ್ಗಳನ್ನ ಮಾಡ್ತಾ ಇರ್ತಾರೆ. ಹಾಗೂ ಗಂಡ ಹೆಂಡತಿಯರಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಆದಾಗ ಸೊ ಅದು ಆ ಒಂದು ಸಮಸ್ಯೆಗೂ ಸಹ ನಮಗೆ ಬರ್ತಾರೆ. ಸೊ ನಾವು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಟೆಲಿಮನಸಲ್ಲಿ ಕಪಲ್ ಥೆರಪಿ ಅಂತ ಮಾಡ್ತೀವಿ. ಸೊ ಇಬ್ಬರಿಗೂ ಸಹ ನಾವು ಅವ್ರಿಗೆ ಥೆರಪಿಯನ್ನು ಕೊಡ್ತೀವಿ. ಆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಗೆ, ಸದೃಢವಾದ ಒಂದು ಸಪೋರ್ಟ್ ಅನ್ನು ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆನೂ ಸಹ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದರಿಂದ ಅವರು ಸಾಕಷ್ಟು ತಮ್ಮ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸಾಕಷ್ಟು ಡೈವರ್ಸ್ ಮಟ್ಟ ಹೋಗಿರೋಂತ ಒಂದು ಕೇಸ್ಗಳು ಸಹ ನಾವು ನಮಗೆ ಕಾಲ್ ಮಾಡಿ ನಮ್ಮನ್ನ ಹೆಲ್ಪ್ ತಗೊಂಡು ಫ್ಯಾಮಿಲಿಯಲ್ ಸಪೋರ್ಟ್ ಅನ್ನು ತಗೊಂಡು ಅವರು ಈಗ ಆರಾಮಾಗಿನೂ ಇದ್ದಾರೆ.
1: ಅದ್ಭುತ ಸರ್. ಕಪಲ್ ಥೆರಪಿ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ, ಏಕೆಂದ್ರೆ ನೋಡಿ ನಾವು ಇಲ್ಲಿ ಮಾತನಾಡ್ತಿದ್ದೇವೆ ಆಚೆ ಎಷ್ಟೋ ಜನರಲ್ಲಿ ಅದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಮತ್ತೆ ಯಾವೆಲ್ಲ ಥೆರಪಿಸ್ಗಳು ಒಂದು ಸಂಕ್ಷಿಪ್ತವಾಗಿ ಸಮರೈಸ್ಡ್ ವರ್ಷನ್ ಹೇಳ್ಬೋದಾ?
2: ಓಕೆ,
1: ಥ್ರೂ ಟೆಲಿಮನಸ್.
2: ಎಸ್. ಸೊ ಈಗ ನಾವು ಟೆಲಿಮನಸ್ಸಲ್ಲಿ ನಾ ಹೇಳ್ದಂಗೆ ಇದು ಒಂದು ಮುಖ್ಯವಾಗಿ ಇದು ಒಂದು ಕೌನ್ಸಿಲಿಂಗ್ ಒಂದು ಕೌನ್ಸಿಲಿಂಗ್ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಕೌನ್ಸಿಲಿಂಗ್ ಮುಖಾಂತರ ನಾವು ಸಾಕಷ್ಟು ಥೆರಪಿಗಳನ್ನ ಅವರಿಗೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳೋದಾದ್ರೆ ಡಿಪ್ರೆಷನ್ ಅಥವಾ ಖಿನ್ನತೆಯಲ್ಲಿ, ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಸಾಕಷ್ಟು ಜನ ಬೇಜಾರೊಳಗಾಗಿರ್ತಾರೆ. ಈ ಬೇಜಾರಿಂದ ಹೊರಗಡೆ ಬರೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಬಂದು ಅವ್ರಿಗೆ ನಾವು ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಓಕೆ, ಅವ್ರಿಗೆ ಸಪೋರ್ಟಿವ್ ಥೆರಪಿ ಅಂತ ಹೇಳಿ ಕೊಡ್ತೀವಿ. ಸೈಕೋ ಥೆರಪಿ ಅಂತ ಒಂದು ಸೆಷನ್ಸ್ ಗಳನ್ನ ಅವ್ರಿಗೆ ಮಾಡ್ತೀವಿ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಂದು ಅವರ ಪ್ರಾಬ್ಲಮ್ಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ. ಈಗ ಡಿಪ್ರೆಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವರು ಯೋಚನೆ ಮಾಡುವಂತ ರೀತಿ ಬೇರೆ ಆಗಿರುತ್ತೆ, ಬಹಳ ಲೋ ಮೂಡ್ ಅಲ್ಲಿ ಇರ್ತಾರೆ ಅವರು. ಸೊ ಅವ್ರಿಗೆ ಯಾವುದೇ ರೀತಿಯಾದ ಅಪ್ಲಿಫ್ಟ್ಮೆಂಟ್ ಆಗಲಿ ಲೈಟ್ ಆಗಿ ಕಾಣೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವು ಈ ಒಂದು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡೋದು ಹೇಗೆ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಇದರಿಂದ ಅವರು ಇದನ್ನ ಕಲ್ತ್ಕೊಂಡು ಅವ್ರ ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಸಹ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅದೇ ರೀತಿ ನಾವು ಆಂಗ್ಸೈಟಿ ಡಿಸಾರ್ಡರ್ಸ್, ಈಗ ಫೋಬಿಯಾ ಆಗ್ಬೋದು ಅಥವಾ ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬಹಳಷ್ಟು ಆತಂಕಕ್ಕೆ ಒಳಗಾಗೋದು ಈ ರೀತಿ ಎಲ್ಲ ಆಗಿರ್ತವೆ. ಸೊ ಇಂಥ ಕೇಸಸ್ ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೋಷರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಅಂತನೂ ಸಹ ಮಾಡ್ಕೊಡ್ತೀವಿ ಅವ್ರಿಗೆ. ಅದೇ ರೀತಿ ಸಾಕಷ್ಟು ಜನ ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಆಟಿಸಮ್ ಅಲ್ಲಿ ಅಥವಾ ADHD ಮಕ್ಕಳಲ್ಲೂ ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಯುಪೇಷನಲ್ ಥೆರಪಿ ಅಥವಾ ವೊಕೇಶನಲ್ ಥೆರಪೀಸ್ ಅಂತನೂ ಸಹ ನಾವು ಮಾಡ್ತೀವಿ. ಸೊ ಇದನ್ನ ಕೌನ್ಸಿಲಿಂಗ್ ಮುಖಾಂತರ ಹೇಗೆ ಮಾಡಬಹುದು, ಅವ್ರ ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಆಂಗ್ಸೈಟಿಯಲ್ಲಿ ಅವ್ರಿಗೆ ಡೀಪ್ ಬ್ರೀತಿಂಗ್ ಟೆಕ್ನಿಕ್ಸ್ ಗಳು ಅಂತ ನಾವು ಹೇಳ್ಕೊಡ್ತೀವಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ. ಸೊ ಅದ್ರ ಡೀಪ್ ಬ್ರೀತಿಂಗ್ ಮಾಡಿ ಅವರು ಒಂದು ಆತಂಕದ ಸಮಸ್ಯೆಯಿಂದ ಅವರು ಹೊರಗಡೆ ಬರೋದು ಹೇಗೆ, ಹಾಗೂ ಅವರ ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ರೀ ಓರಿಯೆಂಟೇಷನ್ ಥೆರಪಿ ಅಂತ ಹೇಳ್ತೀವಿ. ಮತ್ತೆ ಅವರಿಗೆ ಅಟೆನ್ಷನ್ ಇಂಪ್ರೂವ್ಮೆಂಟ್ ಮಾಡುವಂತ ಒಂದು ಆಕ್ಟಿವಿಟೀಸ್ ಗಳೆಲ್ಲ ಆಗ್ಬೋದು. ಸೊ ಗ್ರೇನ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಟೆಕ್ನಿಕ್ಸ್ ಗಳನ್ನೆಲ್ಲ ನಾವು ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಡ್ತೀವಿ.
1: ಸರ್, ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ದುಃಖವನ್ನ ಹಂಚ್ಕೊಳ್ಳೋದು ಬಹಳ ಬಹಳ ಟ್ರೆಂಡ್. ಅಂದ್ರೆ ಏನಾದ್ರೂ ದುಃಖ ಇದೆ ಅದರ ಬಗ್ಗೆ ಒಂದು ರಿಲೇಟೆಡ್ ಸ್ಟೇಟಸ್ ಅನ್ನ ಹಾಕೋತಾರೆ ವಿನಃ ಇನ್ನೊಬ್ಬರೊಂದಿಗೆ ಮಾತನಾಡುವುದಿಲ್ಲ. ಮಾತನಾಡುವುದು ಅಂತ ಹೇಳಿದಾಗ ಎಷ್ಟು ಮುಖ್ಯ ಕಮ್ಯುನಿಕೇಶನ್ ಒಂದು ಮಾನಸಿಕ ಆರೋಗ್ಯಕ್ಕೆ, ಹಂಚ್ಕೊಳ್ಳೋದು ದುಃಖವನ್ನ ಇನ್ನೊಬ್ಬರೊಂದಿಗೆ ಮಾತನಾಡೋದು, ಅದು ಈಗ ಬಹಳ ಕಮ್ಮಿ ಆಗಿದೆ. ಚಾಟ್ ನಲ್ಲಿ ನಾವು ಇಮೋಜಿಸ್ ಕಳಿಸ್ತೇವೆ, ಅದು ನಿಜ ಜೀವನದಲ್ಲಿ ನಗುದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
4: ನೀವು ಹೇಳ್ದಾಗೆ ಸರ್, ಇವಾಗ ಎಷ್ಟೋ ಸಮಸ್ಯೆಗಳು ಮಾತನಾಡೋದ್ರಿಂದಾನೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಇವಾಗ ಹೇಳ್ಕೊಳಕಾಗಲ್ಲ ಮನೆಯಲ್ಲಿ. ಇವಾಗ ಮಕ್ಕಳಾದ್ರೆ ಮನೆಯಲ್ಲಿ ತಂದೆ ತಾಯಿ ಹತ್ರ ಹೇಳ್ಕೋಬೇಕಂದ್ರೆ ಅಯ್ಯೋ ತಂದೆ ತಾಯಿ ಏನ್ ಅನ್ಕೊಂತಾರ ಏನು ಅಂತಾರೆ. ಇಲ್ಲ ಪಿಯರ್ ಗ್ರೂಪ್ ಫ್ರೆಂಡ್ಸ್ ಜೊತೆ ಹೇಳ್ಕೊಬೇಕು ಅಂತಂದ್ರೆ ಎಲ್ಲಿ ನನ್ ಜಡ್ಜ್ ಮಾಡ್ಬಿಡ್ತಾರೇನು ಅನ್ನೋದೊಂದಿರುತ್ತೆ. ಇಲ್ಲ ಟೀಚರ್ಸ್ ಹೇಳ್ತೀವಿ ಅಂದ್ರೆ ಟೀಚರ್ಸ್ ಅಷ್ಟು ಒಂದು ಬಾಂಧವ್ಯ ಸರಿ ಇರಲ್ಲ ಸಮಟೈಮ್. ಸೊ ಅಂತ ಸಮಯದಲ್ಲಿ ಇಂಡಿವಿಜುವಲ್ಗೆ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ಅಂದ್ರೆ ಎಷ್ಟೋ ಸಮಸ್ಯೆಗಳಿದೆ ಅಲ್ಲ, ನಾನು ಹೇಳ್ದಾಗೆ ಮಾತನಾಡಿದ್ರೇನೆ ಸಮಸ್ಯೆ ಬಗೆಹರಿಯುವಂಥದ್ದು ಇರುತ್ತೆ. ಸೊ ಇವಾಗ ನಾವೇನ್ ಅಂತೀವಿ, ಇದು ಆತಂಕ ಇರುತ್ತೆ, ಎದಕ್ಕೋಸ್ಕರ ಆತಂಕ ಆಗ್ತಾ ಇದೆ ಅನ್ನೋದನ್ನ ಇನ್ನೊಬ್ಬರ ಜೊತೆ ಹೇಳ್ಕೊಂಡ್ರೆ, ಬಟ್ ಅಲ್ಲಿ ಹೇಳ್ಕೊಳ್ಬೇಕಾದ್ರೆ ಟ್ರಸ್ಟ್ ಇಶ್ಯೂ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವರು ತಲೆಮಾನಸ್ಸಿಗೆ ಕಾಲ್ ಮಾಡಿದ್ರೆ ನಮ್ಮ ಕೌನ್ಸಿಲರ್ಸು ಅವರು ಮಾತಾಡೋದ್ರಲ್ಲಿ ಸ್ಟಾಪ್ ಮಾಡಲ್ಲ, ಅಂದ್ರೆ ನಡು ಇಂಟರಪ್ಟ್ ಮಾಡೋದು ಆ ತರ ಮಾಡಲ್ಲ. ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ಬಹುದು. ರ್ಯಾಪೋ ಬಿಲ್ಡ್ ಹೆಂಗಾಗತ್ತೆ ಅಂದ್ರೆ ಮೊದಲು ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಸೊ ಅದು ನಮ್ ಕೌನ್ಸಿಲರ್ ಇಂದ ಆಗತ್ತೆ. ಸೊ ಅವರು ಮನ ಬಿಚ್ಚಿ ಮಾತಾಡ್ಬಹುದು, ಯಾಕಂದ್ರೆ ನಮ್ದು ಫಸ್ಟ್ ಇರೋದು ಕಾನ್ಫಿಡೆನ್ಶಿಯಾಲಿಟಿ, ಯಾರಿಗೂ ಕೂಡ ಅದು ಲೀಕ್ ಆಗಲ್ಲ ಅವ್ರು ಹೇಳಿರೋ ವಿಷಯ. ಹಾಗೇನೆ ಅವರು ಮಾತಾಡ್ತಾ ಇದ್ರೆ ಅಳ್ತಾರೆ ಸರ್ ಒಬ್ಬೊಬ್ರು. ಇದನ್ನು ಸ್ಪೆಷಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು, ಯಾರಾದ್ರೂ ಅಳ್ತಾ ಇದ್ರೆ ಸ್ಟಾಪ್ ಮಾಡಬಾರ್ದು. ಅಳ್ತಾ ಇದ್ರೆ ಅಳ್ಬೇಡಿ ಅಂತ ಹೇಳ್ಬಾರ್ದು. ನಾವು ಅವ್ರಿಗೆ ವೆಂಟಿಲೇಟ್ ಮಾಡಕ್ಕೆ ಟೈಮ್ ಕೊಡ್ಬೇಕು. ಸೊ ಅವಾಗ ಅವ್ರು ಯಾವಾಗ ಸಮಾಧಾನ ಆಗ್ತಾರೆ ತನ್ನಷ್ಟಕ್ಕೆ ತಾನೆ, ಅವಾಗ್ಲೇನೆ ಅವ್ರ ಮನಸ್ಸಲ್ಲಿ ಇರುವಂತಹ ಭಾವನೆಗಳು ಹೊರಗೆ ಬರಕ್ ಸಾಧ್ಯ. ಸೊ ಅಂತಹ ಒಂದು ಟೈಮ್ ಅಲ್ಲಿ ಅವರು ಯಾವುದೇ ರೀತಿಯಾದಂತಹ ಭಯ ಇಟ್ಕೊಳ್ಳದೇ ಒಂದು ಟ್ರಸ್ಟ್ ಇಟ್ಕೊಂಡು ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ಅವರು ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ತಮ್ಮ ಮನಸ್ಸಲ್ಲಿರೋ ಯಾವುದೇ ರೀತಿಯಾದಂತಹ ಬೇಜಾರಾದಂತಹ ವಿಷಯಗಳಿರಲಿ, ಅವ್ರಿಗೆ ಆತಂಕ ಹುಟ್ಟಿಸ್ತಿರುವಂತಹ ವಿಷಯಗಳಿರಲಿ, ಇಲ್ಲ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ, ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿರುತ್ತೆ, ಬಟ್ ಅದರಿಂದ ಹೆಂಗ್ ಹೊರಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ಯಾರ ಜೊತೆನೂ ಶೇರ್ ಮಾಡ್ತಿರಲ್ಲ. ಸೊ ಅಂತ ಟೈಮಲ್ಲಿ ಅವರು ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ಅವರು ಮಾತನಾಡೋದ್ರಿಂದನೇ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಬಗೆ ಹರಿದಿವೆ.
5: ಸರ್, ಇನ್ನೊಂದು ತರ ಮೇಡಮ್ ಅವರು ಹೇಳಿದ ಹಾಗೆ ಇದೊಂದು ಮನಸ್ಸಿನ ಮಾತು ಅಂತ ಹೇಳ್ಬೋದು ಸರ್. ಇನ್ನೊಂದು ಅಂತಂದ್ರೆ ಇವಾಗ ನೋಡ್ರಿ, ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ, ಆ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ಮನಸ್ಸನ್ನ ಹಗರಾಗುತ್ತೆ ಅಂತ ಒಂದು ಮಾತು. ಅದಕ್ಕೆ ಇದೊಂದು ಟೆಲಿಮನಸ್ ಅನ್ನೋದು ಒಂದು ಟೆಲಿಮನಸ್ ಅಂತ ಒಂದು ಇದನ್ನಿದೆ ಸರ್ ಇದಕ್ಕೆ ಹೆಸರು. ಇನ್ನೊಂದು ಅಂದ್ರೆ ಟೆಲಿ ಮನಸ್ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಟೆಲಿಮನಸ್ ಅಂತ ಇದೆ, ಕನ್ನಡದಲ್ಲಿ ಟೆಲಿಮನಸ್. ಸರ್, ಇವಾಗ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಸಮಸ್ಯೆಯನ್ನ ಪರಿಹಾರವನ್ನು ಆಗ್ಬಹುದು ಅಂತ ಒಂದು ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ರಾಷ್ಟ್ರೀಯ ಟೆಲಿಮಾನಸವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸರ್.
1: ಉತ್ತಮವಾಗಿ ರಿಲೇಟ್ ಮಾಡಿದ್ರೆ ಅದು ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ಫುಲ್ ಕ್ಲಿಯರಿಟಿನೇ ಕೊಟ್ರಿ. ಇಂಗ್ಲಿಷ್ ನಲ್ಲಿ ಮಾನಸ್ ಅಂತ ಹೇಳ್ತೇವೆ, ಮನಸ್ ಕನ್ನಡದಲ್ಲಿ ಫುಲ್ ಕ್ಲಿಯರಿಟಿ ಸಿಕ್ತು. ಮೇಡಮ್ ಅವ್ರು ಅವಾಗ ನೀವು ಹೇಳಿದ್ರೆ ಒಬ್ಬರು ದುಃಖ ಹಂಚ್ಕೋತಾ ಇದ್ದಾರೆ ಅಂದ್ರೆ ಕೇಳುದು ಮುಖ್ಯ, ನಾನು ಹೇಳಿದೆ ಮಾತನಾಡೋದು ಎಷ್ಟು ಮುಖ್ಯ, ಕೇಳುದು ಎಷ್ಟು ಮುಖ್ಯ ಅದ್ರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಸ್ವಲ್ಪ ಯಾರಾದ್ರೂ ತಮ್ಮ ದುಃಖವನ್ನ ಹಂಚ್ಕೊಳ್ಳುವಾಗ ಅವ್ರ ಬಗ್ಗೆ ಕೇಳಬೇಕು, ಅಳುದ್ ನಿಲ್ಸು ಅಂತ ಹೇಳೋದ್ಕಿಂತ ಈಗೆಲ್ಲ ಇನ್ನೊಂದು ನಡೆದಿದೆ. ಒಬ್ರು ಇನ್ನೊಬ್ರ ಕಡೆ ದುಃಖವನ್ನ ಹಂಚ್ಕೊಂಡ್ರೆ ಅವ್ರು ತಮ್ದೇ ನಿಂದೆ ನಂದಿದ್ದೆ ನಂದು ಇಷ್ಟು ದುಃಖ ಐತೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಕೇಳುದು ಎಷ್ಟು ಮುಖ್ಯ.
4: ಅದೇ ಸರ್, ನಾನು ಹೇಳ್ದಾಗಿನೇ ಈಗ ಯಾರಾದ್ರೂ ಸಮಸ್ಯೆ ಹೇಳ್ತಾ ಇದ್ರೆ ಮೊದ್ಲು ನಾವು ಆಪ್ತ ಸಮಾಲೋಚನೆಯಲ್ಲಿ ಕಲಿಯೋದೆ ಅದು ಆಕ್ಟಿವ್ ಲಿಸ್ನಿಂಗ್ ಇರಬೇಕು ಮೊದ್ಲು. ಸೊ ಯಾರಾದ್ರೂ ಮಾತಾಡ್ತಾ ಇದಾರೆ ವಿಥೌಟ್ ಇಂಟರಪ್ಟ್, ಅವ್ರಿಗೆ ಇಂಟರಪ್ಟ್ ಮಾಡಲ್ದೆ ಕೇಳಿದ್ರೇನೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗತ್ತೆ. ಇವಾಗ ನೀವೇ ಮೆನ್ಷನ್ ಮಾಡಿದಾಗೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಹಾ ನನಗೆ ಗೊತ್ತು ಅಂತ ಮೊದ್ಲೇ ಹೇಳ್ಬಿಟ್ರೆ ಅವ್ರು ಏನ್ ಮನಸ್ಸಲ್ಲಿ ಹೇಳ್ಬೇಕು ಅನ್ಕೊಂಡಿರ್ತಾರೆ ಅದು ಅಲ್ಲಿಗೆ ಮುಟ್ಟುಗೊಳಿಸ್ದಂಗೆ ಆಗ್ಬಿಡುತ್ತೆ. ಸೊ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಸರ್ ಮೆನ್ಷನ್ ಮಾಡ್ದಂಗೆ ಟೆಲಿ ಮನಸ್ಸು ಅಂತೀವಿ, ಬಟ್ ಮಾನಸ ಏನಿದೆ ಟೆಲಿ ಮಾನಸ್ MAS ಅಂತ ಅದಕ್ಕೆ ಒಂದು ಲಾಂಗ್ ಫಾರ್ಮ್ ಇದೆ ಸರ್. ಓಕೆ, ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಅಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ದ ಸ್ಟೇಟ್ಸ್ ಅಂತ. ಓಕೆ, ಸೊ ಅದನ್ನ ನಾವು ಕನ್ನಡದಲ್ಲಿ ಟೆಲಿ ಮನಸ್ಸು ಅಂತ ನಾವು ತಗೊಳ್ಬಹುದು, ಬಟ್ ಅದಕ್ಕೆ ಆದಂತ ಒಂದು ಅರ್ಥ ಕೂಡ ಇದೆ. ಸೊ ಅದನ್ನ ಟೆಲಿಮಾನಸ್ ಅಂತ ಸ್ಟಾರ್ಟ್ ಮಾಡಿರೋದು. ಹಾಗೆ ನೀವು ಹೇಳಿದಾಗೆ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಕಾರ್ಯಕ್ರಮ ಇದು ಇವತ್ತಿನ ವಿಷಯ ಬಹಳ ವಿಶಾಲವಾದ ವಿಷಯ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಕ್ಲೋಸಿಂಗ್?
2: ಸೊ ಈಗ ಟೆಲಿಮನಸ್ ಅನ್ನೋ ಪ್ರೋಗ್ರಾಮ್ ಸೊ ಗೌರ್ಮೆಂಟ್ ಅಲ್ಲಿ ಲಾಂಚ್ ಆಗಿ ಆಲ್ರೆಡಿ 3 ಇಯರ್ಸ್ ಆಗಿದೆ. ಸೊ ಇದರ ಹೆಲ್ಪ್ ನ ಈಗ ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಜನಕ್ಕೆ, ಆದ್ರೂ ನಮಗೆ ಆಲ್ರೆಡಿ 24 ಲಕ್ಷ ಜನ ಕಾಲ್ ಮಾಡಿದ್ದಾರೆ ಟೆಲಿಮನಸ್ ಅಲ್ಲಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಜನರಲ್ಲಿ ಮೂಡಿಸಬೇಕು. ಸೊ ಇನ್ನು ಹೆಚ್ಚಿನ ಜನ ಈ ಒಂದು ಟೆಲಿಮನಸ್ ನ ಹೆಲ್ಪ್ ಅನ್ನ ಪಡಿಬೇಕು. ಸೊ ಈಗ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಹೇಳೋದಾದ್ರೆ ಇಡೀ ಸಮಾಜದಲ್ಲಿ 1-2% ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳ್ತೀವಿ. ಸೊ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಬರೀ 1% ಅಂತ ಲೆಕ್ಕ ಹಿಡಿದ್ರು ನಾವು 1,45,00,000 ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆಗಳ ಇದೆ. ಬಟ್ ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾ ಇರೋರು ಬಹಳಷ್ಟು ಕಮ್ಮಿ. ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಸುಮಾರು ಜನಗೆ ಇಲ್ಲ. ಸೊ ಇದರ ಹೆಲ್ಪ್ ಅನ್ನ ಪಡಿಬೇಕು. ಮಾನಸಿಕವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಟೆಲಿಮನಸ್ ಫ್ರೀ ಹೆಲ್ಪ್ ಲೈನ್ ಏನಿದೆ ಇದರಿಂದ ಹೆಲ್ಪ್ ಅನ್ನ ಪಡಿಬೇಕು. ಎಲ್ಲರೂ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಇದರ ಉದ್ದೇಶ ಎಲ್ರಿಗೂ ಮಾನಸಿಕ ಆರೋಗ್ಯ ಮುಟ್ಟಬೇಕು. ಸೊ ಈಗ ಈ ಒಂದು ಟೆಲಿಮನಸ್ ಅನ್ನೋದು ಇದು ಒಂದು Cell 2 ಅಥವಾ ಡಿಮಾಂಡ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಟೆಲಿಮನಸ್ ಪ್ರೋಗ್ರಾಮ್ ನ. ಸೊ ಇನ್ನೊಂದು ಸೆಂಟರ್ ಬಂದು ಡಿಮಾಂಡ್ಸ್ ಧಾರವಾಡ. ಓಕೆ, ಸೊ ಡಿಮಾಂಡ್ಸ್ ಧಾರವಾಡ ಬಗ್ಗೆ ನಾವು ಹೇಳೋದಾದ್ರೆ ಇದು ಒಂದು ಹಳೆಯ ಒಂದು ಮಾನಸಿಕ ಆಸ್ಪತ್ರೆ ಇದು. ಓಕೆ, ಇದು ಬ್ರಿಟಿಷರ ಕಾಲದಲ್ಲೇ ಸ್ಟಾರ್ಟ್ ಆಗಿದೆ. 1845 ಅಲ್ಲಿ ಸ್ಟಾರ್ಟ್ ಆದಂತ ಹಾಸ್ಪಿಟಲ್ ಇದು. ಸೊ ನಮ್ಮ ರಾಷ್ಟ್ರದಲ್ಲೇನೆ ಬಹಳ ಹಳೆಯ ಒಂದು ಆಸ್ಪತ್ರೆ ಅಂತಾನು ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಮಾನಸಿಕ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮುಂಚಿನ ಕಾಲದಲ್ಲಿ ಏನಾಗ್ತಿದ್ರೆ ಇದನ್ನ ಅಸೈಲಂ ಅಥವಾ ಪೇಷಂಟ್ ಗಳನ್ನ ಬಂದು ಅಲ್ಲೇ ಕೂಡ ಹಾಕಿ ಹೋಗುವಂತ ಒಂದು ವ್ಯವಸ್ಥೆ ಆಗಿತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗಿದ್ರೆ ಪೇಷಂಟ್ ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರು OPD ಬೇಸಿಸ್ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅವರು ಪೇಷಂಟ್ ನ ಆರಾಮ್ ಮಾಡ್ಕೊಂಡು ಮನೆಗೆ ಹೋಗುವಂತ ವ್ಯವಸ್ಥೆ ಆಗಿದೆ. ಸೊ ಈ ಒಂದು ಡಿಮಾಂಡ್ಸ್ ಆಸ್ಪತ್ರೆಯಲ್ಲಿ ನಾನಾ ರೀತಿಯಾದ ಒಂದು ನರರೋಗದ ತೊಂದರೆ ಆಗ್ಬಹುದು, ಮಾನಸಿಕ ತೊಂದರೆ ಆಗ್ಬಹುದು, ಅಥವಾ ಸೈಕಾಲಜಿಕಲ್ ತೊಂದರೆಗಳಾಗ್ಬಹುದು, ಅಥವಾ ಮಕ್ಕಳಲ್ಲಿ ಕಾಣುವ ತೊಂದರೆಗಳಾಗ್ಬಹುದು, ಈ ಎಲ್ಲಾ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಡಿಮಾಂಡ್ಸ್ ಅಲ್ಲಿ ಇದೊಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಸೊ ಎಲ್ಲರೂ ಬಂದು ಅದ್ರದ ಏನಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಅವರು ಬಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು. ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಡಿಮಾಂಡ್ಸ್ ಅನ್ನೋದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್, ಸೊ ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಅವರ ಕನ್ಸಲ್ಟೇಷನ್ ಆಗ್ಬೋದು ಅಥವಾ ಗುಳಿಗೆ ಆಗ್ಬೋದು ಅಥವಾ ಥೆರಪಿಗಳಾಗ್ಬೋದು, ಎಲ್ಲಾನು ಫ್ರೀಯಾಗಿ ಆಗುತ್ತೆ. ಸೊ ಜನರ ಇದರ ಒಂದು ಉಚಿತ ಸೇವೆಯನ್ನು ಪಡಿಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀವಿ.
1: ಕೊನೆಯದಾಗಿ ಏನ್ ಹೇಳಿ
5: ಸರ್, ಇದು ಟೆಲಿಮನಸ್ ಅನ್ನೋದು ಕೆಲವಿಷ್ಟು ನೋಡಿ, ಯಾರಿಗೆ ಕಾಯಿಲೆ, ಯಾರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಅವರಷ್ಟೇ ಕಾಲ್ ಮಾಡೋದಲ್ಲ. ನಮ್ಮ ಮನೆಯಲ್ಲಿ ಉದಾಹರಣೆಗಾಗಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಕಾಯಿಲೆ ಇತ್ತಂದ್ರೆ ಮನೆಯವ್ರನ್ನು ಕೂಡ ಕೇಳ್ಕೋಬಹುದು, ಸರ್ ಈ ರೀತಿ ಸಮಸ್ಯೆ ಆಗ್ತಿದೆ, ನಾವು ಏನ್ ಮಾಡ್ಬೇಕು, ಯಾರ ಹತ್ರ ಪರಿಹಾರ ತಗೋಬೇಕು, ಅಥವಾ ಮನೋವೈದ್ಯರನ್ನ ಯಾವ ರೀತಿ ಭೇಟಿ ಆಗ್ಬೇಕು, ಅಥವಾ ಈ ನೋಡಿ ನಾವು ಇರೋದು ಧಾರವಾಡದಲ್ಲಿ, ಆಮೇಲೆ ಅವರ ನೇರೆಸ್ಟ್ ಉದಾಹರಣೆಗೆ ಬೆಳಗಾವಿಯಿಂದ ಕಾಲ್ ಬಂದಿದೆ ಅಂದ್ರೆ ಅಲ್ಲಿ DMHP ಪ್ರೋಗ್ರಾಮ್ ಇದೆ ಸರ್, ನೇರವಾಗಿ ನಾವು ಅವ್ರಿಗೆ ಕನೆಕ್ಟ್ ಮಾಡಿ ಅಲ್ಲೇ ಒಂದು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡೀತಾ ಇದೆ, ಅಲ್ಲಿ ಕೂಡ ನೀವು ಈ ಒಂದು ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಲ್ಲ ಆ ಸೇವೆಯನ್ನು ಕೂಡ ಅಲ್ಲಿನೂ ಕೂಡ ಪಡೆಯಬಹುದು ಅಂತ ನಾವು ಒಂದು ಮೆಸೇಜ್ ಅನ್ನು ಕೊಡಬಹುದು ಸರ್.
4: ಸರ್ ಮೆನ್ಷನ್ ಮಾಡ್ದಂಗೆ ಇವಾಗ ಟೆಲಿಮಾನಸಿಗೆ ಕಾಲ್ ಮಾಡ್ತಾರೆ, ಆದ್ರೆ ನಾವು ವೈಯಕ್ತಿಕವಾಗಿ ಹೋಗಿ ನೇರವಾಗಿ ಹೋಗಿ ಡಾಕ್ಟರ್ಸಿಗೆ ಮೀಟ್ ಆಗ್ಬೇಕು ಅಂತಂದಾಗ ಎಲ್ಲಿ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅಂತ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ. ಸೊ ಅಂತಹ ಸಮಯದಲ್ಲಿ ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ಬೇಸಿಕ್ ಪ್ರೈಮರಿ ಕೌನ್ಸಿಲಿಂಗ್ ಅನ್ನ ತಗೊಂಡ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನನಗೆ, ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಡಾಕ್ಟರ್ಗೆ ಮೀಟ್ ಆಗ್ತೀನಿ ಅಂತ ಅವ್ರು ಏನಾದ್ರೂ ಅಂದ್ರೆ ಅವರ ನಿಯರೆಸ್ಟ್ ಯಾವ ಹಾಸ್ಪಿಟಲ್ ಅಲ್ಲಿ ಯಾವ ದಿನ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅನ್ನೋದನ್ನ ನಾವು ಟೆಲಿಮಾನಸ್ ನಲ್ಲಿ ಹೇಳಿದ್ರೆ ಅವರು ನೇರವಾಗಿ ಹೋಗ್ಬಿಟ್ಟು ಡಾಕ್ಟರ್ ಜೊತೆ ಮಾತಾಡ್ತಾರೆ. ಹಾಗೆ ಇದ್ರ ಮೇನ್ ಒಂದು ಉದ್ದೇಶ ಏನಂದ್ರೆ ಸಮಾನವಾದಂತಹ ಮಾನಸಿಕ ಆರೋಗ್ಯ ಎಲ್ಲರ ಹಕ್ಕಾಗಿದೆ. ಸೊ ಅದಕ್ಕಾಗಿನೇ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಕ್ಕಾಗಿಲ್ಲ ಅಂದ್ರೆ ಟೆಲಿಮಾನಸ್ಗೆ ಕಾಲ್ ಮಾಡಿಬಿಟ್ಟು ಒಂದು ಪ್ರಾಥಮಿಕವಾದಂತಹ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಬಹುದಾಗಿದೆ.
3: ಎಸ್, ಇವಾಗಲೇ ಸರ್ ಹೇಳಿದಾಗೆ ಟೆಲಿಮಾನಸ್ ಅನ್ನೋದು ಬರೀ ಮೆಂಟಲ್ ಇಲ್ನೆಸ್ ಇರೋರೇ ಅಂತ ಕಾಲ್ ಮಾಡಬೇಕಾಗಿರೋದು ಏನು ಅವಶ್ಯಕತೆ ಇಲ್ಲ. ಇದು ಮೆಂಟಲ್ ವೆಲ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುವಂತದ್ದು. ಮೆಂಟಲ್ ವೆಲ್ನೆಸ್ ಅಂದ್ರೆ ಏನಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಇಲ್ಲ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಕಷ್ಟದ ಸಮಸ್ಯೆ ಸಮಯದಲ್ಲಿ ಯಾವ ರೀತಿ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಯಾವ ರೀತಿ ತಗೋಬೇಕು, ಇಲ್ಲ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಇರಬೇಕು, ಇಲ್ಲ ಇನ್ನೊಬ್ಬರ ಜೊತೆಗೆ ನಾವು ಯಾವ ರೀತಿ ರಿಲೇಷನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಇವುಗಳು ಕೂಡ ಏನು WHO ರೆಕಮೆಂಡ್ ಮಾಡುತ್ತೆ ಈ ರೀತಿ ಸ್ಕಿಲ್ಗಳನ್ನ, ಲೈಫ್ ಸ್ಕಿಲ್ಸ್ ಅಂತಾರೆ, ಈ ಸ್ಕಿಲ್ಗಳನ್ನು ಕೂಡ ತಿಳ್ಕೊಳ್ಳೋಕೆ ಟೆಲಿಮಾನ್ಸ್ಗೆ ಕಾಲ್ ಮಾಡಬಹುದು. ಇದರಿಂದ ಬರೀ ಇಲ್ನೆಸ್ ಅಷ್ಟಲ್ಲ, ಅವರ ವೆಲ್ನೆಸ್ ಕೂಡ ಡೆವಲಪ್ ಮಾಡಬಹುದು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡ್ತೆ ಅವರು, ಮ್ಯಾಡಮ್ ಪಲ್ಲವಿ ಕಡಿವಾಡಿ ಅವರು, ಸಂದೇಶ್ ಜೋಗಳೇಕರ್ ಅವರು. ಟೆಲಿಮಾನಸ ಈ ಸಂಖ್ಯೆ ಆಗಿ 14416 ಸಂಖ್ಯೆ, ಮತ್ತೊಮ್ಮೆ 14416 ಅಥವಾ 1800-8914416 ಸಂಖ್ಯೆ, ಮತ್ತೊಮ್ಮೆ 1800-8914416 ಈ ನಂಬರ್ಗೆ ಟೋಲ್ ಫ್ರೀ ಕರೆ ಮಾಡಬಹುದು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ನೀವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
5: ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಏನ್ ರೂಪಕ್ಕ ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ?
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಳಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97 ಶರಾವತಿ ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.
4: ಕೇಳಿ ವಿಶ್ವವಿದ್ಯಾಲಯಾಚ್ಯಾ ಕೇಳಿ ಸ್ಕೂಲ್ ಆಫ್ ಮ್ಯೂಸಿಕ್ ಕಡೂನ್ ಸಾದರ ಹೋತ ಆಹೆ ಸಮೂಹ ಗಾಯನ್ ಸ್ಪರ್ಧಾ, ಜ್ಯಾಮಧ್ಯೆ ಹೈಸ್ಕೂಲ್ ಆಣಿ ಪ್ರೀ ಯುನಿವರ್ಸಿಟಿ ಪಾರ್ಟಿಸಿಪೇಟ್ ಕರೂ ಶಕ್ತಾತ್. ಹೈಸ್ಕೂಲ್ ಸಾಠಿ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಆಣಿ ಪ್ರೀ ಯುನಿವರ್ಸಿಟಿ ಸಾಠಿ ಫೋಕ್ ಸಾಂಗ್ಸ್. 11 ಆಗಸ್ಟ್ 2026 ರೋಜಿ ಸಕಾಳಿ 9 ವಾಜಲ್ಯಾಪಾಸೂನ್. ಸ್ಥಳ ಆಹೆ ಕೇಳಿ ಕನ್ವೆನ್ಷನ್ ಸೆಂಟರ್, 300 ಸೀಟರ್ ಹಾಲ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 9886103520 ಆಣಿ 9916467993.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಕೆಎಲ್ಇ ವೇಣು ಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಸರಣಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಎದೆಹಾಲಿನ ಮಹತ್ವ ಮತ್ತು ಎದೆಹಾಲುಣಿಸುವ ತಾಯಿಯ ಊಟೋಪಚಾರದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೇದ್. ಇವರು ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಪ್ರತಿ ವರ್ಷ ಆಗಸ್ಟ್ ತಿಂಗಳನ್ನ ಒಂದು ವಿಶ್ವ ಸ್ತನಪಾನ ಸಪ್ತಾಹ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಏನಿದರ ಮಹತ್ವ ಅಂತ?
1: ಪ್ರತಿ ವರ್ಷ ಈಗ ನಾವು ನ್ಯೂಟ್ರಿಷನ್ ಮಂತ್, ನ್ಯೂಟ್ರಿಷನ್ ವೀಕ್, ಸೊ ಎಲ್ಲ ತರದಿಂದ ನಾವು ಈಗ ಸರ್ವೆ, NHFW ಸರ್ವೆ ಮಾಡ್ತಾರಲ್ಲ, ಸರ್ವೆ ಪ್ರಕಾರ ಆ ಸರ್ವೆ ಮುಖಾಂತರ ನಮ್ಗೇನ್ ತಿಳಿದ್ ಬಂತಂದ್ರೆ ಜಾಸ್ತಿ ಹೆಣ್ಮಕ್ಳಲ್ಲಿ ಎನಿಮಿಯಾ, ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದು ಕಂಡು ಬಂದ ಮೇಲೆ ನಾವು ಏನ್ ಮಾಡಾಕತ್ವಿ ಅಂದ್ರೆ ಜಸ್ಟ್ ಇವೆಲ್ಲ ನ್ಯೂಟ್ರಿಷನ್ ಎಜುಕೇಶನ್ ತರ, ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಂಬಂಧ ನಾವು ಈಗ ನ್ಯೂಟ್ರಿಷನಲ್ ಮಂತು, ನ್ಯೂಟ್ರಿಷನಲ್ ವೀಕ್ ಹಂಗ ಈಗ ಏನ್ ಮಾಡಾಕತ್ತೀವಿ ಅಂತಂದ್ರೆ ನ್ಯೂಟ್ರಿಷನ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್. ಯಾಕಂದ್ರ ತಾಯಿ ಎದೆ ಹಾಲು ಮತ್ತು ತಾಯಿ ಆರೋಗ್ಯವಂತ ಇದ್ರ ಮಗುನು ಆರೋಗ್ಯವಂತ ಆಗಿರುತ್ತದೆ. ಸೊ ಅದಕ್ಕೇನ್ ಮಾಡ್ತದೆ ಈ ಅವೇರ್ನೆಸ್, ಈ ಎಜುಕೇಶನ್ ನಾವು ಕ್ರಿಯೇಟ್ ಮಾಡಬೇಕು ಅಂತಂದ್ರ ಈಗ ನಾವು ಪರ್ಟಿಕ್ಯುಲರ್ ಆಗಿ ಈ ವೀಕ್ ಹಿಂಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ಅಟ್ ಲೀಸ್ಟ್ ಒಂದ್ 5-10% ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಆ ಉದ್ದೇಶದಿಂದ ಇದು ಬ್ರೆಸ್ಟ್ ಫೀಡ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ.
0: ಮೇಡಮ್, ಇವಾಗ ಈ ಒಂದು ಸ್ತನಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ?
1: ಘೋಷವಾಕ್ಯ ಅಂದ್ರೆ ಪ್ರಯೋರಿಟೈಸ್ ಬ್ರೆಸ್ಟ್ ಫೀಡಿಂಗ್, ಆಮೇಲೆ ಸಸ್ಟೈನಬಲ್ ಸಪೋರ್ಟ್ ಸಿಸ್ಟಮ್. ಇದು ಕೇವಲ ಎದೆ ಹಾಲಿಗೆ ಸಂಬಂಧಪಟ್ಟಷ್ಟೇ ಅಲ್ಲ, ಇದು ಇವನ್ ಎನ್ವಿರಾನ್ಮೆಂಟ್ ಸತ್ ಈ ಸಲ ಇನ್ವಾಲ್ವ್ ಮಾಡಿದೆ. ಯಾಕಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಆಗ್ತಾ ಇದೆ, ಬಾಟಲ್ ಫೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಬಾಟಲ್ ಫೀಡಿಂಗ್ ಅದ್ರ ಜೊತೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅದು ಮಗುವಿಗೂ ಹಾನಿಕರ ಆಗ್ತಿದೆ, ಆಸ್ ವೆಲ್ ಆಸ್ ನಮ್ಮ ಎನ್ವಿರಾನ್ಮೆಂಟ್ಗೂ ಹಾನಿ ಆಗ್ತಾ ಇದೆ. ಸೊ ಆ ಉದ್ದೇಶದಿಂದ ಅದನ್ನ ಎರಡೂ ಇನ್ಕ್ಲೂಡ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ವಿತ್ ಎನ್ವಿರಾನ್ಮೆಂಟ್ ಸಪೋರ್ಟ್ ಅಥವಾ ಸಸ್ಟೈನಬಲ್ ಸಪೋರ್ಟ್ ಸಿಸ್ಟಮ್ ಈ ಸಲ ಥೀಮ್ ತಗೊಂಡ್ಬಂದಿದ್ದಾರೆ.
0: ಮೇಡಮ್, ಈಗ ಬಹಳಷ್ಟು ಜನ ಹೇಳ್ತಿರ್ತಾರೆ ಎದೆ ಹಾಲು ಕುಡಿಸುವಂತಹ ತಾಯಿ ಬಹಳಷ್ಟು ನೀರು ಕುಡಿಬಾರದು ಅನ್ನಂತದ್ದು ಇದೆ ಬಹಳಷ್ಟು ಜನರಲ್ಲಿ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಮೇಡಮ್?
1: ಎಸ್, ಇದು ಒಂದು ಮಿತ್ ಅಂತ ಹೇಳಬೇಕು, ಮಿತ್ ಅಥವಾ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಸೊ ಜಾಸ್ತಿನೂ ಅಂತ ನಾ ಹೇಳಂಗಿಲ್ಲ. ಜಾಸ್ತಿ ಯಾಕಂತಂದ್ರೆ ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ಒಂದೊಂದು ವೈಟಮಿನ್ಸ್ ಮಿನರಲ್ಸ್, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಮಿನರಲ್ಸ್ ಅಂತ ಹೇಳ್ತೀವಿ, ಸೊ ತಾಯಿ ಏನೇ ತಗೋತಾಳಲ್ಲ ಅವೆಲ್ಲ ಅದು ಯೂರಿನ್ ಥ್ರೂ ಹೊರಗಡೆ ಹೋಗ್ಬಿಡ್ತದೆ. ಸೊ ಜಾಸ್ತಿನೂ ಅಲ್ಲ, ಆದ್ರೆ ಮಿನಿಮಮ್ ಅರೆ 8-10 glasses ಅಥವಾ ಮ್ಯಾಕ್ಸಿಮಮ್ ನೀವು 2.5-3 liters ನಾವು ಅವ್ರ ವೇಟ್ ಮೇಲೆ ನಾವು ಅವ್ರದ ವಾಟರ್ ಎಷ್ಟು ಇಂಟೇಕ್ ಮಾಡ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಬಟ್ ನಾ ಹೇಳೋದು ಏನಂತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 2.5-3 liters ಪರ್ ಡೇ ನೀರು ಕುಡಿಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಕಾನ್ಸ್ಟಿಪೇಷನ್ ಆಗ್ತದೆ, ತಾಯಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ಕಾನ್ಸ್ಟಿಪೇಷನ್ ಆದ್ಮೇಲೆ ಏನಾಗ್ತದೆ, ಅದು ಎಫೆಕ್ಟ್ ಹಾಲಿನ ಮೇಲೂ ಎಫೆಕ್ಟ್ ಆಗ್ತದೆ, ಸಿಕ್ರೀಷನ್ ಕಡಿಮೆ ಆಗ್ತದೆ. ಸೊ ಆಮೇಲೆ ಹಾಲನ್ನು ಜಾಸ್ತಿ ಬರಂಗಿಲ್ಲ ನೀವು ವಾಟರ್ ಇಂಟೇಕ್ ಕಡಿಮೆ ಮಾಡಿದ್ರಿ ಅಂದ್ರೆ. ಸೊ 8-10 glasses ಇಲ್ಲಾಂದ್ರೆ 2.5-3 liters ಪರ್ ಡೇ ತಗೋಬೇಕು.
0: ಮತ್ತೆ ಮೇಡಮ್, ಕೆಲವಷ್ಟು ಜನರು ಎದೆ ಹಾಲು ಉಣಿಸುವಂತಹ ತಾಯಿಗೆ ಬಾಣಂತೆಯರಿಗೆ ಆಹಾರದಲ್ಲಿ ಒಂದು ಪಥ್ಯವನ್ನ ಮಾಡಿಸ್ತಾರೆ, ಈ ಆಹಾರವನ್ನು ಊಟ ಮಾಡಬೇಕು, ಈ ಆಹಾರವನ್ನು ಊಟ ಮಾಡಬಾರದು ಅಂತ ಪಥ್ಯ ಇರುತ್ತೆ. ಆ ರೀತಿ ಏನಾದ್ರೂ ಹೆಚ್ಚು ಕಡಿಮೆ ತಿಂದ್ರೆ ಮಗುವಿನ ಆಹಾರ ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀರುವಂತಹ ಸಂದರ್ಭ ಇರುತ್ತೆ ಅಂತ ಆ ರೀತಿ ಪಥ್ಯವನ್ನ ಮಾಡಿಸ್ತಾರೆ. ಹಾಗಿದ್ರೆ ತಾವು ಒಬ್ಬ ನ್ಯೂಟ್ರಿಷಿಯನ್ ಆಗಿ, ಒಬ್ಬ ಬಾಣಂತಿ ಆಗಿರ್ಬೋದು, ಎದೆ ಹಾಲನ್ನ ಉಣಿಸುವಂತಹ ತಾಯಿಯ ಒಂದು ಆಹಾರ ಕ್ರಮ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
1: ಇದು ಆಕ್ಚುಲಿ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿದಿಂದ ನಾವು ಸ್ಟಾರ್ಟ್ ಮಾಡಬೇಕು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಯಾಕಂದ್ರೆ ಕುಟ್ಟಿದಾಗಿಂದ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಬೇಕು. ಫಸ್ಟ್ 1000 days ಸ್ಪೆಷಲಿ ಗರ್ಲ್ ಚೈಲ್ಡ್, ಯಾಕಂದ್ರೆ ಜಾಸ್ತಿ ಗೌರ್ಮೆಂಟ್ ನೋಡ್ರಿ ಏನೋ ಸ್ಕೀಮ್, ಏನೋ ಪ್ರೋಗ್ರಾಮ್ಸ್ ತಗೊಂಬರ್ತಾರಲ್ಲ, ಇವು ICDS ಇವೆಲ್ಲ ಪ್ರೋಗ್ರಾಮ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಗರ್ಲ್ಸ್ಗೆ. ಯಾಕಂದ್ರೆ ಏನಾಗ್ತದೆ, ದೇ ಆರ್ ಲೀಸ್ಟ್ ಕನ್ಸಿಡರ್ಡ್. ಜಾಸ್ತಿ ಗಂಡು ಹುಡುಗರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಆಮೇಲೆ ಜಾಸ್ತಿ ಕೇರ್ ಹೆಣ್ಮಕ್ಳಿಗೆ ಮಾಡ್ತಾ ಇಲ್ಲ. ಅದರಿಂದ ಏನಾಗ್ತದೆ ಅಂದ್ರೆ ಕುಪೋಷಣ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳಲ್ಲಿ. ನೀವು ಏನಿಲ್ಲ ಅಂದ್ರೂ 60-70% ಆಫ್ ಅಡಲ್ಸೆಂಟ್ ಗರ್ಲ್ಸ್ ಇನ್ ಇಂಡಿಯಾ ಅವರು ಮಾಲ್ ನರಿಸ್ಟ್ ಅದಾರ ಅಥವಾ ಎನಿಮಿಕ್ ಅದಾರ್ರಿ. ಇವನ್ ಆಮೇಲೆ ತಾಯಿಗಳು ಸತ್ ತಾಯಿಗಳು ಸತ್ ಎನಿಮಿಕ್ ಅದರ ದೇ ಆರ್ ಮಾಲ್ ನರಿಸ್ಡ್ ಇನ್ ಇಂಡಿಯಾ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಅಡಲ್ಸೆಂಟ್ ಏಜ್ ದಿಂದ ನಾವು ನ್ಯೂಟ್ರಿಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ನೀವು ಆಕಿ ತಾಯಿ ಅಡಲ್ಸೆಂಟ್ ಏಜ್ ಒಳಗೆ ಆಕಿ ಸರಿಯಾಗಿ ಆಹಾರ ತಗೊಳಿಲ್ಲ ಅಂತಂದ್ರೆ ಆಕಿ ರೀಪ್ರೊಡಕ್ಷನ್ ಲೈಫ್ ಅಂತ ನಾವ್ ಏನ್ ಹೇಳ್ತೇವಿ, ಸೊ ನಾಳೆಗೆ ಪ್ರೆಗ್ನೆನ್ಸಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅದ್ರೊಳಗು ಹೊರತುಕೊಂಡಿರ್ತದೆ. ಸೊ ಅಲ್ಲಿ ಆಕಿ ಕಾಳಜಿ ತಗೊಳ್ಳಿಲ್ಲ, ಪತ್ತೆ ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ಮಗು ಮುಂದೆ ಆರೋಗ್ಯಕರವಾಗಿರಂಗಿಲ್ಲ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅಡಲ್ಸೆಂಟ್ ಏಜ್ ದಿಂದ ಸ್ಟಾರ್ಟ್ ಫಸ್ಟ್ 5 ಇಯರ್ಸ್ ಏಜ್ ನು ಜಾಸ್ತಿ ಕಾಳಜಿ ತಗೋಬೇಕು, ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು. ನೆಕ್ಸ್ಟ್ ಅಡಲ್ಸೆಂಟ್ ಗರ್ಲ್ಸ್ ಅಲ್ಲಿ ನಾವು ಜಾಸ್ತಿ ಪಥ್ಯನ ಫಾಲೋ ಮಾಡಬೇಕು. ಆಮೇಲೆ ಓಕೆ ಇದೆಲ್ಲ ಆಯ್ತು, ಅವಾಗ ನಾವೇನು ಮಾಡಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿದಾಗ ಬೇಕಾದ ಪ್ರಮಾಣದಾಗ ಅಥವಾ ರಿಕ್ವೈರ್ಡ್ ಪ್ರಮಾಣದಾಗ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಎಲ್ಲಾ ತರ ನ್ಯೂಟ್ರಿಯಂಟ್ಸ್ ಫುಡ್ ಅವಳು ತಗೋಬೇಕು. ಇಲ್ಲಾಂದ್ರೆ ಆಹಾರಗಳನ್ನ ತಗೊಳ್ಳಿಲ್ಲ ಅಂತಂದ್ರೆ ಒಂದೊಂದು ನಮ್ಮ ದೇಹದಾಗ ಒಂದೊಂದು ಎನ್ಝೈಮ್ಸ್ ಅಂತ ಹೇಳ್ತೀವ್ರಿ, ಒಂದು ಆಹಾರ ಪಚನ ಮಾಡಕ್ಕ ಒಂದೊಂದು ಎನ್ಝೈಮ್ಸ್ ಇರ್ತಾವ. ಈಗ ಅಕ್ಕಿಯ ಆಹಾರ ತಗೊಳ್ಳಿಲ್ಲ ಅಂತಂದ್ರೆ ಅಕ್ಕಿಗೆ ಮುಂದೇನಾಗ್ತದ ಅಂದ್ರೆ ಅದ ಎನ್ಝೈಮ್ ಆ ಮಗು ಒಳಗೂ ಅದು ಡೆವಲಪ್ ಆಗಂಗಿಲ್ಲ. ಸೊ ಈಗ ನೀವು ಕೇಳಿರ್ಬೋದು ಲ್ಯಾಕ್ಟೋಸ್ ಇಂಟಾಲರೆನ್ಸು ಅಥವಾ ಗ್ಲೂಟನ್ ಇಂಟಾಲರೆನ್ಸು ಇವೆಲ್ಲ ಸಮಸ್ಯೆಗಳು ನೀವು ಕೇಳಿರ್ಬೋದು. ಸೊ ಹಂಗೆ ಬಹಳ ಆಹಾರಗಳು ಇಂಟಾಲರೆನ್ಸ್ ಸಮಸ್ಯೆಗಳು ಅದಾವ, ಅವಕ್ಕೆ ನಾವು ಇನ್ ಬಾರ್ನ್ ಎರರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ತಡೆಗಟ್ಟಕ್ಕೆ ಏನು ಮಾಡ್ಬೇಕಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸೊ ಅಕ್ಕಿ ಪಥ್ಯ ಫಾಲೋ ಮಾಡಬೇಕು ಮತ್ತು ಎಲ್ಲ ಥರ ಆಹಾರಗಳನ್ನ ಸೇವನೆ ಮಾಡಬೇಕು ಅಂತ ನಾನು ಹೇಳೋದು. ಎಲ್ಲ ಥರ ಅಂತಂದ್ರೆ ಈ ಜಂಕ್ ಫುಡ್ಡು ಹೈ ಶುಗರು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಜಾಸ್ತಿ ಡೀಪ್ ಫ್ರೈಡ್ ಫುಡ್ ನಾ ಹೇಳ್ತಾ ಇಲ್ಲ, ಬಟ್ ಬ್ಯಾಲೆನ್ಸ್ಡ್ ಡೈಟ್ ಅಂತ ನಾವೇನು ಹೇಳ್ತೀವಿ. ರಿಕ್ವೈರ್ಡ್ ಎಷ್ಟು ಬೇಕೋ ಅಷ್ಟು ಎಲ್ಲ ಥರ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ವೈಟಮಿನ್ಸು ಮಿನರಲ್ಸು ಅದರ ಜೊತೆ ಮತ್ತು ನೀರು ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕು. ಅವಾಗ ನಾವು ಪ್ರೆಗ್ನೆನ್ಸಿ ಹೆಲ್ದಿ ಇತ್ತು ಅಂತ ಆಕೆ ಎಲ್ಲ ಥರ ಆಹಾರ ತಗೊಂಡ್ರೆ ಮುಂದೆ ಹುಟ್ಟು ಮಗುನು ಅದು ಆರೋಗ್ಯಕರವಾಗಿರುತ್ತದೆ, ಯಾವ ಸಮಸ್ಯೆಗಳಿರಂಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವು ವೈಟಮಿನ್ ಎ ಡೆಫಿಷಿಯನ್ಸಿ ಅಥವಾ ಜಿಂಕ್ ಡೆಫಿಷಿಯನ್ಸಿ ಅಂತ ನಾವು ತಗೊಂಡ್ರೆ ಮುಂದೆ ಇಕ್ಕಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವೈಟಮಿನ್ ಎ ಕಡಿಮೆ ತಗೊಂಡ್ರೆ ಹುಟ್ಟು ಮಗು ಕಣ್ಣಿನ ತೊಂದರೆ ಆಗ್ಬೋದು, ವಿಷನ್ ಪ್ರಾಬ್ಲಮ್ ಆಗ್ಬೋದು. ಸೊ ಜಿಂಕ್ ಇದನ್ನ ಆತಂದ್ರೆ ಮೆಂಟಲ್ ರಿಟಾರ್ಡೇಷನ್ ಆಗ್ಬೋದು. ಸೊ ಈ ತರ ಸಮಸ್ಯೆ ಇರ್ತಾವ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬ್ಯಾಲೆನ್ಸ್ಡ್ ಡೈಟ್ ಹೈ ನ್ಯೂಟ್ರಿಷಿಯಸ್ ಡೈಟ್ ತಗೋಬೇಕು, ಎಕ್ಸ್ಟ್ರಾ ಡೈಟ್ ತಗೋಬೇಕು ರೀ ಅವಾಗ. ಸೊ 3 normal meals ಏನಿರ್ತಾವ ಅದ್ರ ಜೊತೆ 2 extra meals ಸ್ಮಾಲ್ ಸ್ನಾಕ್ಸ್ ಅಥವಾ ಸ್ಮಾಲ್ ಮೀಲ್ಸ್ ಅಂತ ಹೇಳ್ತೀವಿ ಅವಾಗ ತಗೋಬೇಕು. ಅದಾದ್ಮೇಲೆ ಡ್ಯೂರಿಂಗ್ ಡೆಲಿವರಿ ಆದ್ಮೇಲೆ ಅವಾಗೂ ಸಹ ಅಕ್ಕಿ ಪಥ್ಯ ಅಲ್ಲೇ ಮುಗೀತು ಅಂತ ನಿಲ್ಲಿಸಬಾರ್ದು, ಎಕ್ಸ್ಟ್ರಾ ಕೇರ್ ತಗೋಬೇಕಾಗ್ತದೆ. ಈಗ ನಾವು ನಾರ್ಮಲ್ ಆಗಿ ಒಂದು 1600 to 2000 ಕಿಲೋ ಕ್ಯಾಲರೀಸ್ ತಗೋತಾ ಇದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ +500 ಎಕ್ಸ್ಟ್ರಾ ಮಾಡ್ತೀವಿ ಕ್ಯಾಲರೀಸ್. ಸೊ ಆ ತರ ಪ್ರೋಟೀನ್ ಒಳಗೂ ಹೆಚ್ಚಿಗೆ ಮಾಡ್ತೀವಿ, ವೈಟಮಿನ್ ಮಿನರಲ್ಸ್ ಇಂಟೇಕ್ನು ಅವರು ಜಾಸ್ತಿ ತಗೋಬೇಕು.
2: ಅಂದ್ರೆ ಮೇಡಮ್, ಇವಾಗ ಎದೆ ಹಾಲೆ ಉಣಿಸುವಂತಹ ತಾಯಿ ಒಂದು ಪೌಷ್ಟಿಕ ಆಹಾರವನ್ನ ಸೇವಿಸಿದ್ರೆ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅದು ಸಹಾಯಕವಾಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ?
1: ಹೌದು.
2: ಹಾಗಿದ್ರೆ ಮೇಡಮ್, ಇವಾಗ ತಾಯಿ ಯಾವ ರೀತಿ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನ ಹಾಗಿದ್ರೆ ಯಾವೆಲ್ಲ ಆಹಾರವನ್ನ ಎದೆ ಹಾಲು ಉಣಿಸುವಂತಹ ತಾಯಿ ಸೇವಿಸಬಾರ್ದು ಅಂತ?
1: ಜಾಸ್ತಿ ಈಗ ಪಿತ್ತ ಆಗುವಂತ ಫುಡ್ಡು ಹುಳಿ ಹುಳಿದು ನೀವು ನೋಡ್ರಿ, ಜಾಸ್ತಿ ಮೊಸರು ತಗೊಳಂಗಿಲ್ಲ, ಅವ್ರಿಗೆ ಮೊಸರು ಕೊಡಬೇಡ್ರಿ. ಆಮೇಲೆ ಮಜ್ಜಿಗೆ ಜಾಸ್ತಿ ಹುಳಿ ಮಜ್ಜಿಗೆ ತಗೋಬೇಡ್ರಿ, ಮಗು ಕಕ್ಕೋತೈತಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಜಾಸ್ತಿ ಗ್ಯಾಸ್ ಆಗುವಂಥದ್ದು ಆಹಾರಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಈಗ ಕಾಳು ಕಡಿ ಜಾಸ್ತಿ, ಅದು ಕಾಳು ಕಡಿ ಅಂದರೆ ಇವು ಬೀನ್ಸು ಇವೆಲ್ಲ ಜಾಸ್ತಿ ತಗೊಂಡ್ರೆ ತಗೋಬೇಕು, ಅದ್ರ ಪ್ರೋಟೀನ್ಸ್ ಹೈ ಇರ್ತದೆ ಬಟ್ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲ. ಆಮೇಲೆ ಜಂಕ್ ಫುಡ್ ಸಾಧ್ಯದಷ್ಟು ಅವಾಯ್ಡ್ ಮಾಡಬೇಕು. ಹೊರಗಡೆದ ಫುಡ್ಡು ಪ್ರೊಸೆಸ್ಡ್ ಫುಡ್ಡು ಇವೆಲ್ಲ ಜಾಸ್ತಿ ಉಪ್ಪು ಪೊಟ್ಯಾಷಿಯಮ್ ಆಮೇಲೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಹೆಲ್ದಿ ಆಯಿಲ್ ಯೂಸ್ ಮಾಡಂಗಿಲ್ಲ. ಸೊ ಈ ತರ ಆಹಾರ ಮತ್ತು ಶುಗರ್ ಐಟಮ್ಸ್ ಜಾಸ್ತಿ ಶುಗರಿ ಐಟಮ್ಸ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಇದನ್ನೆಲ್ಲ ಆಮೇಲೆ 3 ಆಹಾರ ತಗೊಳ್ಳಿ, ಅದ್ರ ಜೊತೆ ಮತ್ತೆ 3 ಚಿಕ್ಕ ಆಹಾರಗಳನ್ನ ತಗೊಳ್ಳಿ. ಮೇನ್ 3 major foods 3 minor foods ಈ ತರ ಆಹಾರಗಳನ್ನ ಸೇವನೆ ಮಾಡ್ಬೋದು. ಆಮೇಲೆ ಇನ್ನೊಂದು, ಸ್ಮೋಕಿಂಗ್ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ಬೇಕು. ಇವನ್ ಆಲ್ಕೋಹಾಲ್ ಕನ್ಸಪ್ಷನ್ ಇತ್ತಂದ್ರೂ ಅದನ್ನು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಈ ಆಲ್ಕೋಹಾಲ್ ಸ್ಮೋಕ್ ಇವೇನು ಅದರದಿಂದ ಟಾಕ್ಸಿನ್ಸ್ ಬರ್ತಾವಲ್ಲ ಅದು ಎದೆ ಹಾಲದಿಂದ ಮಗುವಿಗೂ ಹೋಗ್ಬೋದು, ಅದರಿಂದ ಏನಾಗ್ತದೆ ಸ್ಲೀಪ್ ಡಿಸ್ಟರ್ಬ್ ಆಗ್ತದೆ ಮಗುವಿಗೂ. ಸೊ ಇದನ್ನೆಲ್ಲ ಫುಡ್ಡು ಅಥವಾ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡ್ಕೋಬೇಕು. ಮತ್ತು ಏನಾರು ಈ ಸ್ಮೋಕಿಂಗ್ ಆಲ್ಕೋಹಾಲ್ ಇತ್ತಂದ್ರೆ ಕಂಪ್ಲೀಟ್ ಬಂದ್ ಮಾಡಬೇಕು ಡ್ಯೂರಿಂಗ್ ಬ್ರೆಸ್ಟ್ ಫೀಡಿಂಗ್.
2: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಎದೆ ಹಾಲಿನ ಮೂಲಕ ತಾಯಿ ಏನೆಲ್ಲ ಸೇವಿಸ್ತಾಳೆ ಅದೆಲ್ಲ ಮಗುವಿಗೆ ಹೋಗುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಎದೆ ಹಾಲಿನಿಂದ ಮಗುವಿಗೆ ಏನೆಲ್ಲ ಸಿಗುತ್ತೆ, ಯಾವೆಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತ?
1: ಎದೆ ಹಾಲು ರಿಚ್ ಇನ್ ಪ್ರೋಟೀನ್ ಇರ್ತದೆ, ಆಮೇಲೆ ಐರನ್ ಇರ್ತದೆ. ಒಂದು ಮಗು ತಾಯಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ಸರಿಯಾದ ಪ್ರಮಾಣದಿಂದ ಎಲ್ಲ ಥರ ಆಹಾರ ತೊಗೊಂಡ್ರೆ, ಪ್ರೋಟೀನ್ಸ್ ತೊಗೊಂಡ್ರೆ ಅಥವಾ ಐರನ್ ರಿಚ್ ಫುಡ್ ತೊಗೊಂಡ್ರೆ ಆ ಮಗು ಏನಾಗ್ತದೆ ಅಂದ್ರೆ ಡೆಲಿವರಿ ಆದಮೇಲೆ ಅಪ್ ಟಿಲ್ ಸಿಕ್ಸ್ ಮಂತ್ಸ್ ತನಕ ಅದರದ ಐರನ್ ಸ್ಟೋರ್ ತೊಗೊಂಬರ್ತದೆ. ಬಟ್ ಯಾವಾಗ ತೊಗೊಂಬರ್ತದೆ, ಆಕೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ಸರಿಯಾದ ಆಹಾರ ಸೇವನೆ ಮಾಡಿದ್ರೆ ಅಷ್ಟೇ, ಪೌಷ್ಟಿಕ ಆಹಾರ ಸೇವನೆ ಮಾಡಿದ್ರೆ. ಸೊ 6 ಮಂತ್ಸ್ ನಮಗೇನು ಎಕ್ಸ್ಟ್ರಾ ಕೊಡೋದು ಅವಶ್ಯಕತೆ ಇಲ್ಲ ಕೂಸಿಗೆ. ಸೊ ನಾವು ನೋಡಿದೀವಿ 6 ಮಂತ್ಸ್ ತನಕ ಕಂಪಲ್ಸರಿ ಬರೇ ಬ್ರೆಸ್ಟ್ ಫೀಡ್ ಮಿಲ್ಕ್ ಅಷ್ಟೇ ಕೊಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಒಂದೊಂದು ಅಂಗಗಳು ಇನ್ನೂ ಡೆವಲಪ್ ಆಗಿರಂಗಿಲ್ಲ, ಸೊ ಎನ್ಝೈಮ್ಸು ಡೆವಲಪ್ ಆಗಂಗಿರಂಗಿಲ್ಲ. ಸೊ ಇಟ್ ಟೇಕ್ಸ್ ಟಿಲ್ 6 ಮಂತ್ಸ್ ಫಾರ್ ದ ಬೇಬಿ ಟು ಡೆವಲಪ್ ಆಲ್ ದ ಎನ್ಝೈಮ್ಸ್ ಆಸಿಡ್. ಸೊ ಅವಾಗ ಕೇವಲ ತಾಯಿ ಹಾಲಷ್ಟೇ ಅದು ಡೈಜೆಸ್ಟ್ ಮಾಡ್ಕೊಳ್ಳುತ್ತದೆ. ಸೊ ತಾಯಿ ಹಾಲೊಳಗೂ ಪ್ರೋಟೀನ್ಸ್ ಇರ್ತದೆ, ವೈಟಮಿನ್ ಎ ಇರ್ತದೆ, ಮಗುವಿಗೆ ಏನು ಬೆಳವಣಿಗೆ ಬೇಕಾಗಿರ್ತದೆ ಅದನ್ನೆಲ್ಲ ಪೌಷ್ಟಿಕಾಂಶಗಳು ತಾಯಿ ಹಾಲೊಳಗಿರ್ತಾವೆ. ಅದು ತಾಯಿ ಹಾಲೊಳಗೆ ಅಕ್ಕಿ ಪೌಷ್ಟಿಕ ಆಹಾರ ತಗೊಂಡ್ರೆ ಅಷ್ಟೇ ಅದು ಮಗುವಿಗೆ ತೋತದ. ಅಕ್ಕಿ ಏನು ಫುಡ್ ತಗೊಂತಾಳೆ, ಏನು ಕನ್ಸ್ಯೂಮ್ ಮಾಡ್ತಾಳೆ, ಅದೆಲ್ಲ ಹಾಲಿನ ಮುಖಾಂತರ ಮಗುವಿಗೆ ಬರೋದು. ಸೊ ಅದಕ್ಕೆ ಅಕ್ಕಿ ಏನು ಮಾಡಬೇಕು ಅಂದರೆ ಅಕ್ಕಿ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕು. ಜಾಸ್ತಿ ಜಂಕ್ ಫುಡ್ಡು ಅಥವಾ ಬೇಕರಿ ಪ್ರಾಡಕ್ಟ್ಸು ಶುಗರ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲಾಂದ್ರೆ ಮಗು ಏನಾಗ್ತದೆ, ನೀವೇನು ತೊಗೊಂಡ್ರೆ ಅಂದರೆ ನಾಳೆ ಮಗು ಹೋಗಿ ಈ ಬೊಜ್ಜುತನ ಬರೋ ಜಾಸ್ತಿ ಚಾನ್ಸಸ್ ಇರ್ತದೆ.
2: ಮೇಡಮ್, ಈಗ ಹೇಳಿದ್ರಿ ತಾಯಿ ಎದೆ ಹಾಲನ್ನ 6 ತಿಂಗಳ ಕಾಲ ತಾಯಿ ಕಡ್ಡಾಯವಾಗಿ ಕುಡಿಸ್ಬೇಕು ಅಂತ ಹೇಳಿದ್ರಿ. ಈಗ 6 ತಿಂಗಳ ನಂತರ ಮಗುವಿಗೆ ಒಂದು ಪೂರಕ ಆಹಾರವನ್ನು ಕೊಡಬೇಕು ಅಂದರೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಅಂತ?
1: ಮಗುವಿಗೆ ನಾವು ಆಹಾರ ಸ್ಟಾರ್ಟ್ ಮಾಡ್ಬೇಕಂದ್ರೆ 6 ಮಂತ್ಸ್ ವೀನಿಂಗ್ ನಾವು ಫುಡ್ ಅಂತ ಹೇಳ್ತೀವಿ, ಕಾಂಪ್ಲಿಮೆಂಟರಿ ಫೀಡ್ ಅಂತೂ ನಾವು ಏನು ಹೇಳ್ತೀವಿ. ಸೊ ಇನಿಷಿಯಲಿ ಏನಾಗ್ತದೆ, ಮಗು ಕೇವಲ ಹಾಲು ತಗೋತಾ ಇರ್ತದೆ, ಅದು ಲಿಕ್ವಿಡ್ ಡೈಟ್ ಇರ್ತದೆ. ಸೊ ಇನಿಷಿಯಲಿ ನಾವು ಏನು ಮಾಡಬೇಕು ಅಂತಂದ್ರೆ ಫಸ್ಟ್ 1-2 ವೀಕ್ಸ್ ತನಕ ನಾವು ಲಿಕ್ವಿಡ್ ಡೈಟ್ ಕೊಡಬೇಕು. ಯಾವಾದರೂ ಫ್ರೂಟ್ ಜ್ಯೂಸ್ ಕೊಡ್ಬೋದು, ಓಕೆ, ಲಿಂಬು ಶರ್ಬತ್ತು ಹಿಂಗೇನಾರ ಲಿಕ್ವಿಡ್, ಆಮೇಲೆ ಸೂಪ್ ಥರ ಏನಾರು ಮಾಡ್ಬೋದು, ಈಗ ಹೆಸರು ಬೇಳೆ ಸೂಪು. ಸೊ ಲಿಕ್ವಿಡ್ ಡೈಟ್ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕು. ಲಿಕ್ವಿಡ್ ಡೈಟ್ ಆದಮೇಲೆ ನಾವು ಸಾವಕಾಶ ಏನು ಮಾಡಬೇಕು ಅಂದರೆ ಆಮೇಲೆ ಇನ್ನೊಂದು 2 ವಾರಕ್ಕೆ ಸೆಮಿ ಸಾಲಿಡ್ ಡೈಟ್ ಸ್ಟಾರ್ಟ್ ಮಾಡಬೇಕು. ಸೆಮಿ ಸಾಲಿಡ್ ಅಂದರೆ ನೀವು ಕಿಚಡಿ, ಅದು ನಾವೇನಂತೀವಿ ರವಾದ ಗಂಜಿ, ಅನ್ನದ ಗಂಜಿ, ಮೆತ್ತಗಂದ ಅನ್ನ, ಕಿಚಡಿ ಇದನ್ನೆಲ್ಲ ಮಾಡಿ ಕೊಡಬೇಕು. ಆಮೇಲೆ ನಾವು ಇನ್ನೊಂದು ಸ್ವಲ್ಪ ಆದಮೇಲೆ ಸ್ವಲ್ಪ ಸಾವಕಾಶ ಸಾಲಿಡ್ ಫುಡ್ಡು ಕೊಡ್ಬೋದು. ಈಗ ಎಗ್ನೂ ಕೊಡ್ಬೋದು, ಎಗ್ಗು ಸಣ್ಣ ಸಣ್ಣ ಪೀಸ್ ಮಾಡಿ ಅಥವಾ ಪೇಸ್ಟ್ ಮಾಡಿ ಆ ಥರನೂ ಕೊಡ್ಬೋದು, ಯಾಕಂದರೆ ಅದು ಪ್ರೋಟೀನ್ ಜಾಸ್ತಿ ಇರ್ತದೆ. ಸೊ ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಕಾಳು ಬೇಳೆ, ಆಮೇಲೆ ಸೀರಿಯಲ್ಸ್, ಈ ಥರ ನಾವು ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕು. ಈಗ 6 ಮಂತ್ಸ್ ಆದ ಕೂಡ ಇಮ್ಮಿಡಿಯೇಟ್ಲಿ ಆ ಮಗುವಿಗೆ ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬಾರ್ದು. ಲಿಕ್ವಿಡ್ಡು, ಸೆಮಿ ಸಾಲಿಡ್, ಆಮೇಲೆ ಸಾಲಿಡ್, ಈ ಥರ ನಾವು ಆಹಾರ ಮಗುವಿಗೆ ಕೊಡಬೇಕು.
2: ಮೇಡಮ್, ಇವಾಗ ಎದೆ ಹಾಲು ಉಣಿಸುವಂತಹ ತಾಯಿಗೆ ಪೌಷ್ಟಿಕಾಂಶದ ಆಹಾರ ಅತ್ಯಗತ್ಯವಾಗಿ ಬೇಕು ಅಂತ ತಾವು ಹೇಳ್ತಾ ಇದ್ದೀರಾ, ಯಾಕಷ್ಟು ಮಹತ್ವ ಆ ಒಂದು ಪೌಷ್ಟಿಕ ಆಹಾರಕ್ಕೆ ಅಂತ?
1: ಬ್ರೆಸ್ಟ್ ಫೀಡಿಂಗ್ ಟೈಮಿಗೆ ಎದೆ ಹಾಲು ಕುಡಿಸೋ ಟೈಮು ತಾಯಿ ಏನು ಆಹಾರ ಸೇವನೆ ಮಾಡ್ತಾಳೆ ಅದೇ ಆಹಾರ ಹಾಲು ಮುಖಾಂತರ ಮಗುವಿಗೆ ತಲುಪುತ್ತೆ. ಸೊ ಇದರಿಂದ ಪ್ರಯೋಜನಗಳು ಏನಿದ್ದಾವೆ ಅಂತಂದ್ರೆ, ಒಂದು ತಾಯಿ ಮಗು ಇಬ್ಬರಿಗೂ ಇದು ಸಹಾಯವಾಗೋದು. ಒಂದು ಬೋನ್ ಡೆವಲಪ್ಮೆಂಟ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಮಗುಂದು ಮುಂದಿನ ಫ್ಯೂಚರು ಮುಂದೆ ಹೋಗಿ ಯಾವ ರೋಗ ರುಜಿನಗಳು ಬರಬಾರ್ದು ಅಂತಂದ್ರೆ ಅವಳು ಈಗ ಫಲವತ್ತಾದ ಆಹಾರನ ಸೇವನೆ ಮಾಡಬೇಕು. ಸೊ ಬ್ರೈನ್ ಆ್ಯಂಡ್ ಹೆಲ್ತ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಯಾವ ಡಿಸೀಸ್ಗಳನ್ನು ಬರದೇ ಇರ್ದಂಗೆ ಎದೆ ಹಾಲು ನೋಡ್ಕೋತದೆ. ಎದೆ ಹಾಲು ಒಳಗೆ ಇವನ್ ಆ್ಯಂಟಿಬಾಡೀಸು ಇರ್ತಾವೆ. ಸೊ ಆ ಆ್ಯಂಟಿಬಾಡೀಸ್ ಡೆವಲಪ್ ಆಗೋದು ಈಕಿ ಏನಾರ ಪೌಷ್ಟಿಕ ಆಹಾರ ಸೇವನೆ ಮಾಡೋದ್ರಿಂದ. ಹೈ ಪ್ರೋಟೀನ್ಸು, ಹೆಲ್ದಿ ಡೈಟ್ ಮತ್ತು ಲೈಫ್ ಸ್ಟೈಲು ಮತ್ತು ಡೈಟ್ ಎರಡೂ ಫಾಲೋ ಮಾಡಿದ್ರೆ ಆ್ಯಂಟಿಬಾಡೀಸ್, ಈ ಆ್ಯಂಟಿಬಾಡೀಸ್ ಏನು ಮಾಡ್ತಾವ ಅಂತಂದ್ರೆ ಮುಂದೆ ಹುಟ್ಟಿದ ಮಗುಗೆ ಯಾವ ರೋಗಗಳು ಬರದೇ ಇರ್ದಂಗೆ ನೋಡ್ತದೆ. ಆಮೇಲೆ ಎಲ್ಲ ಥರ ಈಗ ಒಂದು ಮಗು ಏನು ಬೆಳವಣಿಗೆ ಆಗ್ಬೇಕಂದ್ರೆ ಅಲ್ಲಿ ಮೊದಲ ನಮ್ದು ಆಕೆ ತಾಯಿ ಹಾಲು ಫಲವತ್ತವಾಗಿರಬೇಕು. ಸೊ ಅದಕ್ಕೆ ಮೊದಲ ಹಾಲು ಸರಿ ಇತ್ತು, ಅಕ್ಕಿ ಹೆಲ್ದಿ ಇದ್ಲು ಅಂದ್ರೆ ಹಾಲನು ಹೆಲ್ದಿ ಇರ್ತದೆ, ಮಗು ಹೆಲ್ದಿ ಇರ್ತದೆ. ಸೊ ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ಟೈಮ್ದಾಗ ಡೈಟ್ ಭಾಳ ಇಂಪಾರ್ಟೆಂಟ್ ಅದ ಒಂದು ಮಗು. ಯಾಕಂದ್ರೆ ಒಂದು ಮಗು ಈಗ ಮುಂದೆ ಹೋಗಿ ಒಂದು

0: ನಾವು ಹಾಲನ್ನ ಫೀಡ್ ಮಾಡ್ಬೋದು. ಅವರು ಒಬ್ಬೊಬ್ರು 3 ಇಯರ್ಸ್ 4 ಇಯರ್ಸ್ ಒಬ್ಬರೊಂದೊಂದು ಮಗುವಿಗೆ ಫೀಡ್ ಮಾಡ್ತಾರೆ. ಬಟ್ ಅಪ್ಟಿಲ್ ಆಕ್ಚುಲಿ ಇಟ್ ಈಸ್ 18 months to 2 years ಅಂತ ನಾವು ಹೇಳ್ತೀವಿ. ಡೆಲಿವರಿ ಆದಮೇಲೆ ತಾಯಿ ಎಷ್ಟು ದಿವಸ ಅಂತಲ್ಲ, ಆಕೆ ಲೈಫ್ ಲಾಂಗ್ ಹೆಲ್ದಿ ಡಯಟನ್ನೇ ಫಾಲೋ ಮಾಡಬೇಕು. ಸೊ ಬಟ್ ಎಲ್ಲಿ ತನಕ ಆಕೆ ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾಳೆ ಅಲ್ಲಿ ತನಕ ಮಾತ್ರ ಆಕೆ ಏನದ ಎಕ್ಸ್ಟ್ರಾ ಎನರ್ಜೀಸ್, ಎಕ್ಸ್ಟ್ರಾ ಕ್ಯಾಲರೀಸ್, ಎಕ್ಸ್ಟ್ರಾ ಪ್ರೋಟೀನ್ಸ್, ಎಕ್ಸ್ಟ್ರಾ ವೈಟಮಿನ್ಸ್, ಮಿನರಲ್ಸನ್ನು ತೊಗೋಬೇಕಾಗ್ತದೆ. ಸೊ ಈಗ ಇದನ್ನು ಫಾಲೋ ಮಾಡಬೇಕಂದ್ರೆ ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವರು ಒಂದು ಸ್ವಲ್ಪ ಗೈಡ್ಲೈನ್ಸ್ ಮಾಡಿದ್ದಾರೆ ರೀ. ಆಮೇಲೆ ನಮ್ಮ ಇಂಡಿಯಾದ್ದು NIN ICMR ಗೈಡ್ಲೈನ್ಸ್ನು ಅದಾವ ಫಾಲೋ ಮಾಡೋಕ್ಕೆ. ಸೊ WHO ಗೈಡ್ಲೈನ್ಸ್ ಏನು ಹೇಳ್ತದೆ ಅಂತಂದ್ರೆ ಅಪ್ಟಿಲ್ 6 months ಓನ್ಲಿ ಬ್ರೆಸ್ಟ್ ಫೀಡ್. ಆಮೇಲೆ ತಾಯಿ ಎಲ್ಲ ಥರ ಆಹಾರಗಳನ್ನ ಬ್ಯಾಲೆನ್ಸ್ಡ್ ಡಯಟನ್ ಅಂತ ಹೇಳ್ತೀವಿ, ಎಲ್ಲ ನ್ಯೂಟ್ರಿ ರಿಚ್ ಫುಡ್, ಕಾರ್ಬ್ಸು, ಇವ ಪ್ರೋಟೀನ್ಸ್, ಇದೆಲ್ಲ ಇದ್ದಿದ್ದ ಆಹಾರನೇ ಸೇವನೆ ಮಾಡಬೇಕು. ಸೊ ಈಗ ಸೀರಿಯಲ್ಸ್ ಅಂತ ನಾವೇನು ಹೇಳ್ತೇವೆ, ಧಾನ್ಯಗಳು, ಅದರೊಳಗೆ ಅಕ್ಕಿ, ಚಪಾತಿ, ಹೋಲ್ ವೀಟು, ಜವಾರು, ರಾಗಿ, ಆಮೇಲೆ ಎಲ್ಲ ಥರ ಮಿಲ್ಲೆಟ್ಸ್ಗಳನ್ನೂ ಸೇವನೆ ಮಾಡ್ಬೋದು. ಈಗ ನಾವು ಪಲ್ಸಸ್ ಅಂತ ಹೇಳಕ್ಕತ್ತರೆ, ಪಲ್ಸಸ್ ಒಳಗೆ ಮೂಂಗ್ ದಾಲ್ ಅಥವಾ ಹೆಸರು ಬೇಳೆ, ಹೆಸರು ಕಾಳು ಒಳ್ಳೇದಂತ ಹೇಳೋದು. ಎಲ್ಲ ಥರ ಕಾಳು ಬೇಳೆ ಒಳ್ಳೇದು, ಬಟ್ ಅದರೊಳಗೆ ಮತ್ತೆ ಜಾಸ್ತಿ ನ್ಯೂಟ್ರಿಷಿಯಸ್ ಅಂದರೆ ಹೆಸರು ಕಾಳು. ಸೊ ಈ ಥರ ಅಕ್ಕಿ ಆಹಾರ ಒಳಗೆ ಒಂದು ಸೀರಿಯಲ್ಸ್ ಇರಬೇಕು, ಪಲ್ಸಸ್ ಧಾನ್ಯಗಳಿರಬೇಕು, ಪಲ್ಸಸ್ ಇರಬೇಕು, ಕಾಳು ಬೇಳೆಗಳಿರಬೇಕು, ತರಕಾರಿ ಇರಬೇಕು. ತರಕಾರಿ ಒಳಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರ್ತದೆ. ಫ್ರೂಟ್ಸ್ ಒಳಗೂ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರ್ತದೆ. ಆಮೇಲೆ ಧಾನ್ಯಗಳ ಒಳಗೆ ಮತ್ತು ಕಾಳು ಕಡಿ ಒಳಗೆ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಜಾಸ್ತಿ ಇರ್ತದೆ. ಸೊ ಅದರ ಜೊತೆ ಹಾಲಿನ ಪದಾರ್ಥಗಳು, ಹಾಲು ಒಳಗೂ ಕ್ಯಾಲ್ಸಿಯಂ, ಪ್ರೋಟೀನ್ಸು ಜಾಸ್ತಿ ಇರ್ತದೆ. ಸೊ ಅದಷ್ಟೇ ಅಲ್ಲದೆ ನೀರಿನ ಪ್ರಮಾಣ ಸತ್ತ, ಈಗ ನಾವು ನೀರು ಸತ್ ಒಂದು ನ್ಯೂಟ್ರಿಯಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲ ಇರೋ ಆಹಾರನ ಅಕ್ಕಿ ಸೇವನೆ ಮಾಡಬೇಕು. ಅದರಿಂದ ಅಕ್ಕಿನೂ ಹೆಲ್ದಿ ಇರ್ತಾಳೆ, ಮಗನೂ ಹೆಲ್ದಿ ಇರ್ತದೆ. ಸೊ ಈಗ ಮತ್ತೆ ಇದೇನು ಗೈಡ್ಲೈನ್ಸ್ ಹೇಳ್ತದೆ, ಇದು WHO ಗೈಡ್ಲೈನ್ಸ್ ಹೇಳ್ತದೆ. ಸೊ ಜಂಕ್ ಫುಡ್ಡು, ಆಲ್ಕೋಹಾಲು ಇವೆಲ್ಲ ಅವಾಯ್ಡ್ ಮಾಡಂತನೂ ಹೇಳ್ತದೆ. ಸೊ NIN ICMR ಏನು ಹೇಳ್ತದೆ ಅಂತಂದ್ರೆ ಗೈಡ್ಲೈನ್ಸು, ಈಗೇನಕ್ಕೆ ಆಹಾರ ತಗೊಳಕತ್ತಾಳ ಅಂದ್ರೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ರೀ. 1600 to 2000 kcal ಪರ್ ಡೇ ಅಂತಂದ್ರೆ ಅದಕ್ಕೆ ನಾವು 350 to 400 ಎಕ್ಸ್ಟ್ರಾ ಕಿಲೋ ಕ್ಯಾಲರೀಸ್ ಜಾಸ್ತಿ ಮಾಡ್ತೀವಿ. ಪ್ರೋಟೀನ್ಸ್ ಒಳಗೆ ಏನು ಮಾಡ್ತೇವೆ ಅಂದ್ರೆ +14-15 grams ಪ್ರೋಟೀನ್ಸ್ ಎಕ್ಸ್ಟ್ರಾ. ಸೊ ಅದರೊಳಗೆ ಏನಾಗ್ತದೆ ಅಂದ್ರೆ ಈ ಥರ ನಾವು ಪ್ಲಸ್ ವೈಟಮಿನ್ಸ್ ಆಗ್ಬೋದು, ಮಿನರಲ್ಸ್ ಆಗ್ಬೋದು, ಅದಕ್ಕೂ ನಾವು ಏನು ಮಾಡ್ತೀವಿ ಅಂದ್ರೆ ಎಕ್ಸ್ಟ್ರಾ ವೈಟಮಿನ್ಸ್ ಮಿನರಲ್ಸ್ ಆಕೆ ರೆಗ್ಯುಲರ್ ಡಯಟ್ಗಿಂತ ನಾವು ಎಕ್ಸ್ಟ್ರಾ ಆಕೆಗೆ ಇಂಟೇಕ್ ಆವಾಗಲೇ ನಾನು ನಿಮ್ಗೆ ಹೇಳಿದ್ದೆ. ಸೊ 3 major meals ಇರಬೇಕು, ಇನ್ನೊಂದು 2-3 ಮೈನರ್ ಮೀಲ್ಸ್ ಅಥವಾ ಸ್ನ್ಯಾಕ್ಸ್. ಆ ಸ್ನ್ಯಾಕ್ಸ್ ಒಳಗೆ ಏನು ಮಾಡಬೇಕು ಅಂದ್ರೆ ಜಾಸ್ತಿ ಪ್ರೋಟೀನ್ಸು, ಹಣ್ಣು, ಜ್ಯೂಸು ಈ ಥರ ಇಟ್ಕೋಬೇಕು. ಅದರ ಬಿಸ್ಕಿಟು ಅಥವಾ ಬೇಕರಿ ಐಟಮ್ಸ್ ಬದಲಿ ನೀವು ಈ ಥರ ಆಹಾರನ ಇಟ್ಕೋಬೋದು. ಸೊ ಅವಾಗ ಆಕೆ ಎಲ್ಲಿ ತನಕ ಹಾಲು ಕುಡಿಸ್ತಾ ಇರ್ತಾಳೆ ಅಲ್ಲಿ ತನಕ ಇದನ್ನು ನಾವು ಡಯಟ್ ಫಾಲೋ ಮಾಡಬೇಕಾಗ್ತದೆ ರೀ. ಆಮೇಲೆ ಆಕೆ ಗ್ರ್ಯಾಜುವಲಿ ಆಕೆ ನಾರ್ಮಲ್ ಡಯಟನ್ನ ಸೇವನೆ ಮಾಡ್ಕೋಬೋದು ಯಾವಾಗ ಆಕೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ತಾಳೆ ಅವಾಗ.
1: ಮೇಡಮ್, ಇನ್ನು ಈ ಎದೆ ಹಾಲನ್ನು ಎಷ್ಟು ದಿನಗಳ ಕಾಲ ಕುಡಿಸ್ಬೇಕು, ಹಾಗೆಯೇ ದಿನಕ್ಕೆ ಎಷ್ಟು ಕಾಲ ಕುಡಿಸ್ಬೇಕು ಅಂತ?
0: ನಾವಾಗಲೇ ಹೇಳಿದೆ, ಎದೆ ಹಾಲು ಇಮಿಡಿಯೇಟ್ಲಿ ಡೆಲಿವರಿ ಆಗಿ ಒಂದು ತಾಸು ಒಳಗೆ ಹಾಲನ್ನ ಕುಡಿಸ್ಬೇಕು. ಈಗ ಒಂದು ಒಬ್ಬೊಬ್ರಿಗೆ ಏನಾಗ್ತದೆ, ಸಿಜರಿನ್ ಆಗ್ತದೆ, ಸೆಕ್ಷನ್ ಆಗ್ತದೆ. ಸೆಕ್ಷನ್ ಆದ ಕೂಡ ಬಾಡಿ ಇಸ್ ನಾಟ್ ಪ್ರಿಪೇರ್ಡ್. ಸೊ ಪ್ರಿಪೇರ್ ಇಲ್ಲ ಅಂದ್ರೆ ಹಾಲು ಏನಾಗ್ತದೆ, ಸಿಕ್ರಿಷನ್ ಸ್ವಲ್ಪ ಡಿಲೇ ಆಗ್ತದೆ. ಅದ್ರ ಸಂಬಂಧ ಏನ್ ಮಾಡ್ತಾರೆ ಅಂದ್ರೆ ಈಗ ಫಾರ್ಮುಲಾ ಮಿಲ್ಕ್ ಕೊಡ್ತಾರೆ ಹೊರಗಡೆ ಇದ್ದ ಹಾಲು, ಅದು ಒಬ್ರು ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅದರ್ವೈಸ್ ನೀವು ಸಾವಕಾಶ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಎದೆ ಹಾಲು ಮಗು ಬರಲಿ ಅಂತ ಹೇಳಿ. ಸೊ ಎದೆ ಹಾಲು ಸ್ಟಾರ್ಟ್ ಆದ್ಮೇಲೆ ನಾವು ಫಾರ್ಮುಲಾ ಮಿಲ್ಕ್ ಅದು ಬಂದ್ ಮಾಡಬಹುದು. ಸೊ ಮಗುವಿಗೆ 1 hour ಒಳಗೆ ಎವ್ರಿ ಸೆಕೆಂಡ್ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಮತ್ತೆ 2 ಸ್ತನಗಳಿಂದ, ಒಂದೇ ಅಂತಲ್ಲ 2 ಸ್ತನಗಳು, ಇಲ್ಲಾಂದ್ರೆ ಏನಾಗ್ತದೆ, ಒಂದ್ ಕಡೆ ನಿಮ್ಗೆ ಹೆವಿ ಆಗಿ ಆಮೇಲೆ ಹಾಲು ಜಾಸ್ತಿ ಬಂದು ನೋವು ಆಗೋ ಚಾನ್ಸಸ್ ಇರ್ತದೆ. ಸೊ every 2 hours ಬೋತ್ ದ ಬ್ರೆಸ್ಟ್ ಈ ತರ. ಆಮೇಲೆ ಮಗು ಒಂದೊಳೆ ಅದು ನಿದ್ದೆ ಮಾಡ್ತಾ ಇತ್ತು ಅಂದ್ರೆ ನೀವು ಅದನ್ನು ಎಬಿಷೇ ಇದನ್ ಮಾಡುವಂತಿಲ್ಲ, ಅದು ಹಸು ಆದ್ಮೇಲೆ ಅದು ಅಥವಾ ಯೂರಿನ್ ಸ್ಟೂಲ್ ಪಾಸ್ ಮಾಡಿದ ಮೇಲೆ ತಂತಾನೆ ಎದ್ದು ಹಸು ಆದ್ಮೇಲೆ ನೀವು ಮತ್ತೆ ನೆಕ್ಸ್ಟ್ ಫೀಡ್. ಸೊ ನಾವು ಇಲ್ಲಿ ಏನ್ ನೋಡ್ಬೇಕಂದ್ರೆ ಮಗು ಯೂರಿನು ಮತ್ತು ಸ್ಟೂಲ್ ಪಾಸ್ ಮಾಡಿದ್ದನ್ನು ಅದನ್ನ ನಾವು ನೋಡ್ತಾ ಇರಬೇಕು. ಯಾಕಂದ್ರೆ ಅದು ಸ್ಟೂಲ್ ಯೂರಿನ್ ಪಾಸ್ ಮಾಡ್ತೇವೆ ಅಂತಂದ್ರೆ, ಸೊ ಫುಡ್ ಇದೇನ್ ಹಾಲ್ ಇದೆಯಲ್ಲ ಅದು ಪ್ರಾಪರ್ ಆಗಿ ಡೈಜೆಸ್ಟ್ ಆಗಿದೆ ಹೊರಗಡೆ ಬಂದಿದ್ದೆ ಅಂದ್ರೆ ಅದೊಂದು ಪ್ರಾಪರ್ ಇಂಡಿಕೇಶನ್ ಕೊಡ್ತದೆ. ಸೊ ಅದು ರೆಗ್ಯುಲರ್ ಆಗಿ ಒಂದೊಂದು ಮಗು 2 hours ಪಾಸ್ ಮಾಡ್ತದೆ, ಡಿಪೆಂಡ್ಸ್ ಅದರ ಡೈಜೆಷನ್ ಮೇಲೆ. ಸೊ ಅದನ್ನು ನಾವು ಚೆಕ್ ಮಾಡಬೇಕು, ಅದು ಒಂದು ಅದರದ ನ್ಯೂಟ್ರಿಷನಲ್ ಸ್ಟೇಟಸ್ ಹೇಳ್ತದೆ ಮಗುವಿನ.
1: ಮೇಡಮ್, ಇನ್ನು ಈ ಒಂದು ಮನೆಯವರು ಈ ಒಂದು ಎದೆ ಹಾಲು ಉಣಿಸುವಂತಹ ತಾಯಿಯ ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಅಂತ?
0: ಎಸ್, ಇಮೋಷ್ನಲಿ ಮತ್ತು ಸಪೋರ್ಟ್ ಭಾಳ ಇರ್ತದೆ. ಸೊ ಈಗ ಅದಕ್ಕೆ ಮೊದಲಿನ ಜನ ಏನು ಮಾಡ್ತಿದ್ರು ಅಂದರೆ ಡೆಲಿವರಿ ಆದಮೇಲೆ 1st 5 months ತಾಯಿ ಮನೆಯಲ್ಲೇನೆ ಡೆಲಿವರಿ ಆದಮೇಲೆ ಬಾಣಂತಿ ಇರ್ತಿದ್ರು. ಸೊ ಪರ್ಪಸ್ ಯಾಕಂದ್ರೆ ಗಂಡನ್

0: ನಿಮ್ಮೊಳಗೆ ಅಷ್ಟು ಕಾಳಜಿ ಆಗಂಗಿಲ್ಲ, ಕೇರ್ ಆಗಂಗಿಲ್ಲ ಅಂತ ಹೇಳಿ ಸೊ ಅವರು 5 ತಿಂಗಳ ತಾಯಿ ಮನೆಯಲ್ಲೇ ಇರ್ತಿದ್ರು. ತಾಯಿ ಮನೆಯಲ್ಲಿದ್ರ ಸೊ ಅಲ್ಲಿ ತಾಯಿ ಇರ್ತಾರೆ, ಅಜ್ಜಿ ಇರ್ತಾರೆ. ಸೊ ಅವರೆಲ್ಲ ಏನದ ಟ್ರೆಡಿಷನಲ್ ಫುಡ್ಡು ಯಾವ ಥರ ಆಹಾರ ಸೇವನೆ ಮಾಡಬೇಕು, ಜಾಸ್ತಿ ಈಗ ನೋಡ್ರಿ ಸ್ಪೈಸಿ ಬಟಾಟಿ ಕೊಡಂಗಿಲ್ಲ, ಬದನೆಕಾಯಿ ಕೊಡಂಗಿಲ್ಲ, ಇವೆಲ್ಲ ಗ್ಯಾಸ್ ಫಾರ್ಮ್ ಆಗುವಂಥದ್ದು ಆಹಾರಗಳು. ಸೊ ಜಾಸ್ತಿ ಕರೆದಿದ್ದು ಎಣ್ಣೆ ಪದಾರ್ಥನೂ ಕೊಡಂಗಿಲ್ಲ. ಸೊ ಅದು ಮತ್ತೆ ಗ್ಯಾಸ್ ಆಗ್ತದೆ, ಇನ್ಡೈಜೆಷನ್ ಆಗ್ತದೆ. ಸೊ ಇನ್ಡೈಜೆಷನ್ ಆಗ್ತಂದ್ರೆ ಮತ್ತೆ ಹಾಲು ಸರಿಯಾಗಿ ಬರಂಗಿಲ್ಲ. ಸೊ ತಾಯಿ ನಾವು ಮೊದಲಿಂದ ಏನು ನಾವು ಟ್ರೆಡಿಷನಲ್ ಫುಡ್ ಪ್ರಿಪ್ರೇಷನ್ ಫಾಲೋ ಮಾಡ್ಕೊಂತ ಬರ್ತಾ ಇದ್ದೀವಿ, ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಈಗ ಮೆಂತೆ ಲಡ್ಡು ಅಂತ ಕೊಡ್ತಾರೆ, ಡೆಲಿವರಿ ಆದ್ಮೇಲೆ ಮೆಂತೆ ಲಡ್ಡುನೂ ಕೊಡ್ತಾರೆ, ಮೆಂತೆ ಪಲ್ಯ ಜಾಸ್ತಿ ಕೊಡ್ತಾರೆ. ಮೆಂತೆದಿಂದ ಏನಾಗ್ತದೆ, ಹಾಲು ಸಿಕ್ರೇಷನ್ ಜಾಸ್ತಿ ಆಗ್ತದೆ. ಹಾಲು ಕುಡಿಬೇಕು, ಸಕ್ಕರೆ ಜಾಸ್ತಿ ತಗೋಬಾರ್ದು. ಸೊ ಬೆಲ್ಲದ ಐಟಮ್ಸ್ ಇಟ್ಕೊಳ್ಳೋದು ಒಳ್ಳೇದು. ಬೆಲ್ಲ ಒಂದು, ಐರನ್ ಕ್ಯಾಲ್ಸಿಯಂ ಎರಡೂ ಇರ್ತದೆ. ಸೊ ನಾನ್ ವೆಜ್ ತಿನ್ನೋರು ಏನು ಮಾಡಬೇಕು ಅಂದ್ರೆ ಲೀನ್ ಮೀಟ್, ಚಿಕನ್ದು ಲೀನ್ ಮೀಟು ಅಥವಾ ಫಿಶ್ನು ಸೇವನೆ ಮಾಡ್ಬೋದು. ಫಿಶ್ ಯಾಕಂದ್ರೆ ಫಿಶ್ ಒಳಗೆ ಪ್ರೋಟೀನ್ಸ್ ಜಾಸ್ತಿ ಇರ್ತದೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ನಾವೇನೈತೆ ಅದು ಜಾಸ್ತಿ ಇರ್ತದೆ. ಬಟ್ ಅವರು ಫಿಶ್ ತಿನ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಇರಬೇಕು, ಯಾಕಂದ್ರೆ ಒಂದೊಂದು ಫಿಶ್ ಒಳಗೆ ಮರ್ಕ್ಯೂರಿ ಅಂತ ಇರ್ತದೆ, ಕಂಟೆಂಟ್ ಜಾಸ್ತಿ ಇರ್ತದೆ. ಸೊ ಅದನ್ನು ನೋಡಿಕೊಂಡು ಆಹಾರ ಸೇವನೆ ಮಾಡಬೇಕು. ಸೊ ಅದರ ಜೊತೆ ಅವರು ತಾಯಿ ಮತ್ತು ಮನೆಯವರೆಲ್ಲ ಕಾಳಜಿ ತಗೊಂಡು ಸ್ವಲ್ಪ ಅವಳಿಗೆ ರೆಸ್ಟನ್ನು ಕೊಡಬೇಕಾಗ್ತದೆ. ಸೊ ಅದರ ಜೊತೆ ಸರಿಯಾಗಿ ಟೈಮ್ ಟು ಟೈಮ್ ಆಹಾರ ಕೊಡಬೇಕಾಗ್ತದೆ. ಸೊ ನೀವು ಬೆಳಗ್ಗೆ 8 ಗಂಟೆಗೆ ತೊಗೊಂಡ್ರೆ 11 ಗಂಟೆಗೆ ಒಂದು ಶಾರ್ಟ್ ಸಣ್ಣದೊಂದು ಏನಾದ್ರೆ ಸ್ನ್ಯಾಕ್ ಮೀಲ್ ಇಟ್ಕೋರಿ. ನೆಕ್ಸ್ಟ್ 1 ಗಂಟೆಗೆ ಊಟ, ಮತ್ತು 4 ಗಂಟೆಗೆ ಶಾರ್ಟ್ ಮೀಲ್, ಯಾವ್ದಾರ ಸ್ನ್ಯಾಕ್ಸು, ಹಣ್ಣು ಅಥವಾ ಹಿಂಗೆ ಗಂಜಿ ಅಂಬ್ಲಿ ಈ ಥರ ಏನೋ ಕೊಡ್ಬೋದು. ಹಣ್ಣು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಆಮೇಲೆ ನೀವು ಮತ್ತೆ ರಾತ್ರಿ 6-7 ಗಂಟೆ ಅಂದರೆ ಡಿನ್ನರ್ ಮಾಡೋದು ಒಳ್ಳೆಯದು. ಸೊ ಮತ್ತೆ ರಾತ್ರಿ ಮಲ್ಕೋದ್ಕಿಂತ ಮುಂಚೆ 1 ಗ್ಲಾಸ್ ಹಾಲು, ಆದರೆ ಅದ್ರ ನಡುವೆ ನೀವು ಮೆಂತೆ ಉಂಡಿ ಲಡ್ಡು, ಆಮೇಲೆ ಈ ಡಿಂಕ್ ಲಾಡು ಅಂತ ಹೇಳ್ತಾರೆ, ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಇರೋದೊಂದು ಉಂಡಿ ಮಾಡ್ತಾರೆ. ಸೊ ಈ ಥರ ನಡು ನಡು ಅವರು ತಿನ್ನೋದು ಒಳ್ಳೇದಂತ.
1: ಮೇಡಮ್, ಇನ್ನು ಕೊನೆಯದಾಗಿ ಮಗುವಿನ ಆರೈಕೆಗೆ ಸಂಬಂಧಪಟ್ಟಂತೆ, ಹಾಗೆಯೇ ತಾಯಿಯ ಒಂದು ಎದೆಹಾಲು ಉಣಿಸುವಂತಹ ತಾಯಿಯ ಆರೈಕೆಗೆ ಸಂಬಂಧಪಟ್ಟಂತೆ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ?
0: ಎದೆಹಾಲು ನಾವಾಗ್ಲೇ ಹೇಳಿದ್ದೀನಿ. ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಅವಾಗಿಂತ ಮುಂಚೆಯಿಂದ ಅದ್ರ ನಾವು ಕಾಳಜಿ ತಗೊಂತ ಬರಬೇಕು. ಹೆಣ್ ಮಗು ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ರಿ ಅಂತ ನಾನು ಹೇಳ್ಬೇಕು. ಆಮೇಲೆ ಡ್ಯೂರಿಂಗ್ ಪ್ರೆಗ್ನೆನ್ಸಿನು ಎಲ್ಲ ತರ ಆಹಾರನೇ ಸೇವನೆ ಮಾಡ್ರಿ, ಅದು ಹಗಲ್ಕಾಯಿನೇ ಇರ್ಬೋದು ಅಥವಾ ಯಾವ್ದೇ ತರ ತರಕಾರಿ ಹಣ್ಣು ಎಲ್ಲ ಟ್ರೆಡಿಷನಲ್. ನಾವೇನು ನಮ್ಮ ಸುತ್ತಮುತ್ತಲು ಬೆಳಿತೀವಿ, ನಮ್ಮ ಮುಂಚೆಯಿಂದ ಮನೆ ಒಳಗೆ ಏನು ನಾವು ತಿಂತಾ ಬಂದೀವಿ ಆ ಟ್ರೆಡಿಷನಲ್ ಫುಡ್ಡನ್ನು ಡ್ಯೂರಿಂಗ್ ಪ್ರೆಗ್ನೆನ್ಸಿನು ತಗೋರಿ, ಸೇವನೆ ಮಾಡ್ರಿ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಟೈಮಿಗೂ ಸಾಧ್ಯ ಆದಷ್ಟು ಮನೆಯಲ್ಲಿ ಮಾಡಿದ್ದನ್ನ ಆಹಾರನ ಸೇವನೆ ಮಾಡ್ರಿ. ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ತಗೋಬೇಕಾಗ್ತದೆ, ಈಗ 2 ಚಪಾತಿ ತಗೋತಿದ್ರೆ 3 ಚಪಾತಿ ತಗೋರಿ. ಸೊ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ಕೋರಿ. ಆಮೇಲೆ ನೀರು ಲಿಮಿಟ್ ಮಾಡಬೇಡ್ರಿ, ಯಾಕಂದ್ರೆ ಡೆಲಿವರಿ ಆದ್ಮೇಲೆ ನೀರು ಜಾಸ್ತಿ ಕೊಡಲ್ಲ, ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ನೀರನ್ನು ತಗೋರಿ, 8-10 ಗ್ಲಾಸ್ ಅಥವಾ 2.5 ಲೀಟರ್ ನೀರು ತಗೋರಿ. ಅದ್ರ ಜೊತೆ ಇನ್ನೊಂದು ಮುಖ್ಯವಂದ್ರೆ ಶುಚಿತ್ವ, ಸ್ಯಾನಿಟೇಷನ್. ಸೊ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕಾಗ್ತದೆ, ತಾಯಿ ಮಗು ಇಬ್ಬರದು ಕ್ಲೀನ್ ಹೈಜೀನ್ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಇದಷ್ಟೇ ಅಲ್ಲದೆ ಯಾಕಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಮೇಲೆ ಆಹಾರ ಇವೆರಡೂ ಹ್ಯಾಂಡ್ ಬೈ ಹ್ಯಾಂಡ್ ಹೋಗ್ತಾವ ಅಂತ ಹೇಳಿ ನಾವು, ಯಾಕಂದ್ರೆ ನಾವು ಬರೀ ಇಲ್ಲಿ ಹೆಲ್ದಿ ಫುಡ್ ತಿಂತಾ ಇದ್ದ ನಾ ಇಲ್ಲಿ ಹೈಜೀನು ಸ್ಯಾನಿಟೇಷನ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ, ಸೊ ಇನ್ಫೆಕ್ಷನ್ಸ್ ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ಸೊ ಅದನ್ನು ಸ್ಯಾನಿಟೇಷನ್ ಮೇಂಟೈನ್ ಮಾಡ್ರಿ, ಅದ್ರ ಜೊತೆನೂ ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡ್ರಿ ಅಂತ ಹೇಳ್ತೇನೆ.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
0: ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ಒಳಗೆ ನನಗೆ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇಣುಧ್ವನಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಅ ಕೈಂಡ್ ಆಫ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಸೊ ದಯಮಾಡಿ ಬ್ರೆಸ್ಟ್ ಫೀಡಿಂಗ್ ಟೈಮಿಗೆ ತಾಯಿಗಳು ತಮ್ಮ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ. ಸೊ ಮನೆ ಮಂದಿನೂ ಅವ್ರ ಕಾಳಜಿ ತಗೋಬೇಕು ಅಂತ ಹೇಳಿ ನಾನು ಅಷ್ಟೇ ಹೇಳೋದು.
2: ಇದುವರೆಗೂ ಪ್ರಸಾರವಾಯಿತು ವಿಶ್ವಸ್ತನಪಾನ ಸಪ್ತಾಹದ ಅಂಗವಾಗಿ ವಿಶೇಷ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಡಾಕ್ಟರ್ ಸುಷ್ಮಾ ಮೇಳೇದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಗಿರಿಜಾ ಸಾಣಿಕೋಪ್.
3: ಮಗುವಿಗೆ ತಾಯಿಯ ಎದೆಹಾಲೆ ಅತ್ಯಂತ ಉತ್ತಮ ಆಹಾರವಾಗಿದೆ. ಇದಕ್ಕಾಗಿ ಮುಖ್ಯವಾಗಿ ಅಂತಃಸ್ರಾವಿ ಗ್ರಂಥಿಗಳ ಹಾಗೂ ಮಗುವಿನ ಹಾಲು ಹೀರುವ ಕ್ರಮ ಅವಶ್ಯವಾಗಿದೆ. ಇವೆರಡರ ಅನ್ಯೋನ್ಯತೆಯಿಂದ ಹಾಲು ಉತ್ಪತ್ತಿಯಾಗಿ ಮಗುವಿಗೆ ದೊರಕುತ್ತದೆ. ಅದಕ್ಕಾಗಿ ತಾಯಂದಿರು ಈ ಒಂದು ವಿಷಯವನ್ನು ತಿಳಿದು ಎದೆ ಹಾಲುಣಿಸುವುದರಿಂದ ತಮ್ಮ ದೇಹದ ಸೌಷ್ಠವ ಹಾಳಾಗುತ್ತದೆ ಎಂಬ ಒಂದು ಭಾವನೆಯನ್ನು ಬಿಟ್ಟು ಮಗುವಿಗೆ ಎದೆ ಹಾಲನ್ನು ಕೊಡಬೇಕು. ಇದನ್ನು ಕುಡಿಸುವುದರಿಂದ ಮಗು ಹಾಗೂ ತಾಯಿ ಇಬ್ಬರಿಗೂ ದೈಹಿಕ ಲಾಭಗಳಿವೆ. ಇದರ ಜೊತೆಗೆ ತಾಯಿ ಹಾಗೂ ಮಗುವಿನ ನಡುವೆ ಬೆಳೆಯುವ ಮಧುರ ಬಾಂಧವ್ಯಕ್ಕೆ ಸಹಕಾರಿಯಾಗಿದೆ. ಇನ್ನಿತರ ಉಪಯೋಗಗಳೆಂದರೆ, ಎದೆ ಹಾಲು ಕುಡಿಯುವ ಮಗುವಿಗೆ ಪಚನ ಕ್ರಿಯೆ ಉತ್ತಮವಾಗುತ್ತದೆ, ಭೇದಿ ಚೆನ್ನಾಗಿ ಆಗುತ್ತದೆ, ಮಗು ಚೆನ್ನಾಗಿ ನಿದ್ರೆ ಮಾಡುತ್ತದೆ. ಎದೆ ಹಾಲು ಕುಡಿಯುವ ಮಗುವಿಗೆ ಪಚನ ಕ್ರಿಯೆ ಉತ್ತಮವಾಗಿರುತ್ತದೆ, ಭೇದಿ ಚೆನ್ನಾಗಿ ಆಗುತ್ತದೆ, ಮಗು ಚೆನ್ನಾಗಿ ನಿದ್ರೆ ಮಾಡುತ್ತದೆ. ಇದೆಲ್ಲರ ಜೊತೆಗೆ ಕೆಲವು ರೋಗ ನಿರೋಧಕ ಅಂಶಗಳು ಮಗುವಿಗೆ ವರ್ಗಾಯಿಸಲ್ಪಡುತ್ತವೆ. ಇನ್ನು ಎದೆ ಹಾಲು ಕುಡಿಸುವ ಕ್ರಮ. ಹೆರಿಗೆಯ ನಂತರ ಮೊದಲು 2-3 ದಿನಗಳವರೆಗೆ ಹಾಲು ನೀರಾಗಿರಬಹುದು ಅಥವಾ ಮೇದಸ್ಸಿನ ಕಣಗಳಿಂದ ಕೂಡಿದ್ದು ಹಳದಿಯಾಗಿ ದಟ್ಟವಾಗಿರುತ್ತದೆ. ಇದನ್ನು ಕೊಲೆಸ್ಟ್ರಾಮ್ ಎನ್ನಲಾಗುತ್ತದೆ. ಇದನ್ನು ತಾಯಂದಿರು ಮುಖ್ಯವಾಗಿ ಉಣಿಸಬೇಕು. ಸಾಮಾನ್ಯವಾಗಿ 2 ಗಂಟೆಗಳಿಗೊಮ್ಮೆ ಮಗುವಿಗೆ ಎದೆ ಹಾಲನ್ನು ಕೊಡಬೇಕು. ಪ್ರತಿಯೊಂದು ಮಗು ತನ್ನದೇ ಆದ ಕ್ರಮಕ್ಕೆ ಹೊಂದಿಕೊಳ್ಳುತ್ತದೆ. ಅದಕ್ಕಾಗಿ ಮಗು ಎಷ್ಟೇ ಸಾರಿ ಕೇಳಿದಾಗಲೂ ಹಾಲನ್ನು ಕೊಡಬೇಕು. ಇದನ್ನು ಡಿಮಾಂಡ್ ಫೀಡ್ ಎನ್ನಲಾಗುತ್ತದೆ. ಯಾವಾಗಲೂ ಎದೆ ಹಾಲು ಕುಡಿಸುವಾಗ ಕುಳಿತುಕೊಂಡೇ ಕುಡಿಸಬೇಕು. ತಾಯಿ ತನ್ನ ತೋಳಿನ ಮೇಲೆ ಮಗುವಿನ ತಲೆಯನ್ನಿಟ್ಟುಕೊಂಡು ಅದರ ಮೂಗು ಉಸಿರುಗಟ್ಟದಂತೆ ಎಚ್ಚರಿಕೆ ವಹಿಸಿ ಹಾಲುಣಿಸಬೇಕು. ಮಗು ಹೆಚ್ಚು ಗಾಳಿಯನ್ನು ನುಂಗದಂತೆ ನೋಡಿಕೊಳ್ಳಲು ಒಂದು ಒಳ್ಳೆಯ ಕ್ರಮವಾಗಿದೆ. ಮೊಲೆ ಕುಡಿಸಿದ ಮೇಲೆ ಮಗುವನ್ನು ಭುಜದ ಮೇಲೆ ಹಾಕಿಕೊಂಡು ಅದರ ಬೆನ್ನನ್ನು ಮೃದುವಾಗಿ ತಟ್ಟಬೇಕು. ಮಗು ಗಾಳಿ ನುಂಗಿದರೆ ಅದನ್ನು ಹೊರದೂಡಲು ಈ ಕ್ರಮ ನೆರವಾಗುತ್ತದೆ. ಇದನ್ನು ಬರ್ಪಿಂಗ್ ಎನ್ನಲಾಗುತ್ತದೆ. ಇಲ್ಲವಾದರೆ ವಾಯುಬಾಧೆಯಿಂದ ಮಗು ಕಿರಿಕಿರಿ ಮಾಡಬಹುದು. ಇದರ ಜೊತೆಗೆ ಹಾಲುಣಿಸುವಾಗ ತಾಯಿಯು ಸಂತೋಷ ಚಿತ್ತಳಾಗಿರಬೇಕು ಮತ್ತು ಸಮಾಧಾನವಾಗಿರಬೇಕು. ಆಯುರ್ವೇದದಲ್ಲಿ ತಾಯಿಯ ಹಾಲಿನ ಬಗ್ಗೆ ಮತ್ತು ಅದರ ಪರೀಕ್ಷೆಗೆ ಮಹತ್ವ ಕೊಡಲಾಗಿದ್ದು ಶುದ್ಧ ಸ್ತನ್ಯವೆಂದು ಹೇಳಲಾಗುತ್ತದೆ. ಇದರ ಮುಖ್ಯ ಲಕ್ಷಣಗಳೆಂದರೆ, ಹಾಲು ತಣ್ಣಗೆ ದ್ರವವಾಗಿ ಶಂಕದಂತೆ ಬಿಳುಪಾಗಿದ್ದು ನೀರಿಗೆ ಹಾಕಿದರೆ ಕೂಡಲೇ ಬೆರೆದುಕೊಂಡು ನೊರೆಯಿಲ್ಲದೆ ದಾರವನ್ನು ಬಿಡದೆ ನೀರಿನ ಮೇಲೆ ತೇಲದೆಯೂ ನೀರಿನಲ್ಲಿ ಮುಳುಗಿಯೂ ಇರಬಾರದು. ಇದನ್ನು ಶುದ್ಧವೆಂದು ಹೇಳಲಾಗುತ್ತದೆ. ಇಂಥ ಹಾಲನ್ನು ಕುಡಿದ ಮಗು ಚೆನ್ನಾಗಿರುತ್ತದೆ ಮತ್ತು ಆರೋಗ್ಯವಾಗಿರುತ್ತದೆ. ಇವೆಲ್ಲಾ ಲಾಭಗಳನ್ನು ತಾಯಂದಿರು ಅರಿತು ಅವಶ್ಯವಾಗಿ ಮಗುವಿಗೆ ಸ್ತನಪಾನವನ್ನು ಮಾಡಿಸಬೇಕು.
0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಲಿ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998331.
0: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ಏನು ಧ್ವನಿ 90.4 FM, ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆಯ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಶುಭ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳು ಅಷ್ಟೇ ಅಲ್ಲ, ಗೀತೆಗಳು ಕೂಡ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಓಪನಿಂಗ್ ಗೀತೆ ಮುಖಾಂತರ ಸ್ವಾಗತ ಸುಸ್ವಾಗತ. ಕೇಳ್ತಾ ಇದ್ದೀರಾ ಏನು ಧ್ವನಿ 90.4 FM, KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ವೇಣುಧ್ವನಿ 90.4 FM KL ಈ ಕರ ಸುಬಂಗಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ವಿಷಯ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ನೇಹಿತರೆ, ಹಳೆಗಾಲದಲ್ಲಿ ಒಂದ ಕಾಲೇಜ್ ಯಾವುದೇ ಒಂದೇ ಸ್ಥಳದಲ್ಲಿ ಕೆಲಸ ಮಾಡ್ತಾ 40-50 ವರ್ಷ ತೆಗಿತಿದ್ರು. ಈಗ ಅದು ಪಾಸಿಬಲ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ, ಮೊದಲನೇಗ ಅಂದ್ರೆ ಹಳೆಗಾಲದಲ್ಲಿ ಸ್ನೇಹಿತರೆ, ಹಣ ಸ್ಯಾಲರಿ ಅದು ತಿಂಗಳ ತಿಂಗಳ ಏನ್ ಬರ್ತಿತ್ತು ನೋಡ್ರಿ ಸ್ನೇಹಿತರೆ, ಅದು ಅವರಿಗೆ ಇನ್ಕ್ರಿಮೆಂಟ್ ಮಾಡಿ ಕೊಡ್ತಿದ್ರಿ ಸಂಬಳ, ಹೌದಲ್ವಾ? ಸೊ ಸ್ನೇಹಿತರೆ, ಈಗೂ ಸಂಬಳ ಇನ್ಕ್ರಿಮೆಂಟ್ ಮಾಡ್ತಾರೆ, ಖರೆ ಜಾಬ್ ಬಿಟ್ಟು ಇನ್ನೊಂದ್ ಕಡೆ ಹೋದ್ರೆ ಡಬಲ್ ಸಿಗ್ತದ ಅಂತ ಬಿಡ್ತಾರೆ. ಒಂದ್ ಕಡೆ ಪ್ರಾಮಾಣಿಕವಾಗಿ ಇರೋದಿಲ್ಲ. ಸೊ ಸಂಬಳ ಹೆಚ್ಚಾದ್ರೆ ಖಂಡಿತ ಒಂದ್ ಕಡೆ ಉಳಿತಾರೆ, ಎಸ್ ಎಂಪ್ಲಾಯೀಸ್. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಪ್ಲಾಯೀಸ್ ಒಂದೇ ಕಡೆ ಉಳಿಲಿಕ್ಕೆ ಏನಪ್ಪ ಕಾರಣಗಳು? ಮೊದಲನೇದಾಗಿ ಸಂಬಳದ ಇನ್ಕ್ರಿಮೆಂಟ್. ನಿಮಗೂ ಆಗೈತೇನ್ರಿ? ಆಗೈತಂದ್ರೆ ತಿಳಿಸಿರಿ ನೋಡೋಣ. 9019904904 ಹಾಡನ್ನ ಕೇಳಿ ಮಜಾ ಮಾಡಿ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ನಿಮ್ಮೊಂದಿಗಿನಾನು ಮಂಜುನಾಥ್ ಪೈ, ನಿಮ್ಮೊಂದಿಗಿನ ಬು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದೇನೆ. ಒಂದ ಕಡೆ ಬಹಳಷ್ಟು ಸಮಯ ತೆಗೆಯೋದು, ಅದಕ್ಕೆ ಕಾರಣ ಏನು? ಮೊದಲನೇದಾಗಿ ರೊಕ್ಕ. ಕೆಲಸ ಮಾಡೋ ಕಾರಣ ಏನು? ತುತ್ತು ಅನ್ನ ತಿನ್ನೋಕೆ ಅಲ್ರಿ, ಎಲ್ಲಾ ಕಷ್ಟ ಪಡೋದು ಅನ್ನಕ್ಕೋಸ್ಕರ. ಸೊ ಸ್ನೇಹಿತರೆ, ಸಂಬಳ ಜಾಸ್ತಿ ಆದ್ರೆ ಒಂದ್ ಕಡೆ ಖಂಡಿತ ಉಳಿತೇವೆ, ಇನ್ನೊಂದು ಸ್ನೇಹಿತರೆ ಬಹಳ ಮುಖ್ಯವಾಗಿ ಮಾರ್ಗದರ್ಶನ ನೀಡಬೇಕು ಅಲ್ಲಿರೋ ಸೀನಿಯರ್ಸ್. ಯಾವುದೇ ಕಂಪನಿ ಇರಲಿ, ಆ ಕಂಪನಿನಲ್ಲಿ ಸೀನಿಯರ್ಗಳು ಮಾರ್ಗದರ್ಶನ ಕೊಟ್ರೆ, ಮೆಂಟರಿಂಗ್ ಮಾಡಿದ್ರೆ, ಆ ಇರೋಕ್ಕ ಅಲ್ಲಿ ಕೆಲಸ ಮಾಡೋಕ್ಕ ಏನು ಮಜಾ ಆಗ್ತದ. ಸೊ ಸ್ನೇಹಿತರೆ, ನಮ್ಮ ನಮ್ಮ ಜೀವನದಲ್ಲಿ ಈಗ ನಾನು ಇಲ್ಲಿ ಬಂದು ಮಾತನಾಡ್ತಿದ್ದೇನೆ, ನನ್ನ ಈ ಒಂದು ವೇಣುಧ್ವನಿಯ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿಯೂ ಕೂಡ ನನಗೆ ಸೀನಿಯರ್ಸ್ ಇದ್ದಾರೆ, ಅವರು ನನಗೆ ಮಾರ್ಗದರ್ಶನ ಕೊಡ್ತಾರಂತ ನಾನು ಇಷ್ಟು ದಿನ ಇಲ್ಲಿದ್ದೇನೆ. ಸೊ ಅವರಿಗೂ ಧನ್ಯವಾದ ತಿಳಿಸ್ತೇನೆ. ಮತ್ತೆ ಟಾಸ್ಕ್ ನಂಬರ್ ಒನ್ ನಿಮಗೆ ಕೊಡ್ತಾ ಇದ್ದೇನೆ, ನಿಮ್ಮ ಜೀವನದ ಆ ಒಂದು ಕೆಲಸದ ಒಂದು ಅವಧಿಯಲ್ಲಿ ಯಾರಾದರೂ ನಿಮಗೆ ಮೆಂಟರ್ಶಿಪ್ ಮಾಡಿದ್ದಾರಾ, ಮಾರ್ಗದರ್ಶನ ನೀಡಿದ್ದಾರಾ, ಅದ್ರ ಬಗ್ಗೆ ನನಗೆ ತಿಳಿಸಿ. ಎಸ್, ಟಾಸ್ಕ್ ನಂಬರ್ ಒನ್. ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಅವೇನು ಧ್ವನಿ, ಇದು 90.4 FM KLE ಕನಸು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE ವಿಶ್ವವಿದ್ಯಾಲಯ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಆತ್ಮೀಯ ಸ್ನೇಹಿತರೆ, ಕೆಲಸದ ಬಗ್ಗೆ ಮಾತನಾಡ್ತಿದ್ದೇನೆ ಇವತ್ತು. ಅತಿ ಹೆಚ್ಚು ಸಮಯ ಒಂದೇ ಒಂದು ಕಂಪನಿನಲ್ಲಿ ಹೆಂಗಪ್ಪ ತೆಗಿಬಹುದು, ಅದಕ್ಕೆ ಕಾರಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಸೊ ಸ್ನೇಹಿತರೆ, ಬ್ರೇಕ್ನ ಮುಂಚೆ ನಾನು ಹೇಳಿದೆ, ಆ ಕೆಲಸದಲ್ಲಿ ಮಾರ್ಗದರ್ಶನ ನೀಡೋರು ಇರಬೇಕು. ನಮ್ಮ ಮ್ಯಾನೇಜರ್ ಆಗ್ಬಹುದು, ನಮ್ಮ ಸೀನಿಯರ್ ಆಗ್ಬಹುದು. ಈಗ ಮುಂದಿನ ಒಂದು ವಿಷಯ, ಮಾಡೋ ಕೆಲಸದಲ್ಲಿ ಚಾಲೆಂಜ್ ಇರ್ಬೇಕು. ಅದ ಕೆಲಸ ಮುಂಜಾನೆ ಎದ್ವಿ 9-5 ಗಂಟೆ ಸೇಮ್ ಕೆಲಸ ಮಾಡ್ಕೋತ ಹೋದ್ರೆ ಕಂಟಾಳ ಆಗಿ ಬಿಟ್ಬಿಡ್ತೇವೆ. ಚಾಲೆಂಜ್ ಆಗ್ಬೇಕ್ರಿ ಸ್ನೇಹಿತರೆ ಪ್ರತಿನಿತ್ಯ. ಅದಕ್ಕೆ ಇಲ್ಲಿ ನನ್ನ ವೇಣು ಧ್ವನಿಯಲ್ಲಿ ಪ್ರತಿನಿತ್ಯ ಒಂದು ಚಾಲೆಂಜ್. ಅದು ಏನು ಗೊತ್ತಾ, ನಿಮಗೆ ವಿಭಿನ್ನ ರೀತಿಯ ಮಾಹಿತಿ, ಅದರೊಂದಿಗೆ ಮನರಂಜನೆ. ಸೊ ಈ ಚಾಲೆಂಜ್ ಇದ್ರೇನೆ ಮಜಾ ಬರುತ್ತೆ. ನಿಮ್ ಕೆಲಸದಲ್ಲಿಯೂ ಚಾಲೆಂಜ್ ಇದೆಯಾ ನನಗೆ ತಿಳಿಸಿ, ಆ ಚಾಲೆಂಜ್ ಯಾವುದು? ಆತ್ಮೀಯರೇ, ಕೆಲಸ ದೊಡ್ಡದು ಸಣ್ಣದು ಇರುವುದಿಲ್ಲ, ಎಲ್ಲಾ ಕೆಲಸ ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ನಿಮ್ಮ ಕೆಲಸದಲ್ಲಿ ಪ್ರತಿನಿತ್ಯ ಚಾಲೆಂಜ್ ಬರುತ್ತೆ, ಆತರ ತಿಂಗಳಾಗ ಒಂದೆರಡು ಸಲ ಯಾರು ಚಾಲೆಂಜ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ತಿಳಿಸಿ, ಅದನ್ನ ನೀವು ಹೇಗೆ ಎದುರಿಸಿದ್ರಿ? ಎಸ್ ರೀ ಸ್ನೇಹಿತರೆ, ಚಾಲೆಂಜ್ ಎದುರಿಸೋದು ಒಂದು ಬಹಳ ಮುಖ್ಯವಾದ ಕ್ವಾಲಿಟಿ. ಹಾಡನ್ನೇ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಡೀತಾ ಇದೆ. ನಾನು ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಂಪನಿನಲ್ಲಿ ಇಷ್ಟು ದಿನ ಇಷ್ಟು ವರ್ಷ ತಗಲಿಕ್ಕೆ ಕಾರಣಗಳ ಬಗ್ಗೆ ಮಾತನಾಡುತ್ತಿದ್ದೆ. ಬಹಳ ಮುಖ್ಯವಾಗಿ ಈಗ ಬರುತ್ತೆ ಪ್ರಮೋಷನ್. ಅಪ್ಪೋ ಪ್ರಮೋಷನ್ ನಿಮಗೆ ಸಿಕ್ಕಿದೆಯಾ? ನಿಮ್ಮ ಕಂಪನಿಯಲ್ಲಿ ಪ್ರಮೋಷನ್, ಒಂದು ಕಡೆ ಪ್ರಮೋಷನ್ ಸಿಕ್ಕಿದ್ರೆ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡೋ ಆಸೆ ಹುಟ್ಟುತ್ತೆ. ಸೊ ಸ್ನೇಹಿತರೆ, ತಿಳಿಸಿ ನಿಮ್ಮ ಪ್ರಮೋಷನ್ ಬಾಳ ಬಗ್ಗೆ ನನಗೆ. ಎಸ್, ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಿದೆಯಾ? ಸೊ ಸ್ನೇಹಿತರೆ, ಒಂದೇ ಕಂಪನಿನಲ್ಲಿ ಹೆಚ್ಚು ಸಮಯ ತೆಗಿಲಿಕ್ಕೆ ಇದು ಒಂದು ಕಾರಣ, ಪ್ರಮೋಷನ್. ನನಗೂ ಆಗೈತ್ರಿಪ್ಪ ಸ್ನೇಹಿತರೆ ಪ್ರಮೋಷನ್. ಮೊದಲನೇದಾಗಿ ನಿಮಗೆ ಹೇಳಿದ್ರೆ ಶಾಕ್ ಆಗುತ್ತೆ, ವಾರದಲ್ಲಿ ಒಂದೇ ಸಲ ನೇರ ಪ್ರಸಾರ ಇತ್ತು ನನಗೆ ಈಗ ನೋಡಿ. ಸೊ ಸ್ನೇಹಿತರೆ, ಹಿಂಗಿರುತ್ತೆ, ಒಂದೇ ಕಡೆ ಒಂದೇ ಕಂಪನಿ ಕಡೆ ಇಷ್ಟು ವರ್ಷ ತೆಗಿಲಿಕ್ಕೆ ಇನ್ನೊಂದು ಕಾರಣ ಪ್ರಮೋಷನ್. ನಡೀರಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮಸ್ ಮಸ್ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಕಣ್ಣಿಲ್ಲ, ಸರಿ ಕಿವಿ ಏನಾಯ್ತು? ಕಿವಿ ಇಲ್ಲ, ಸರಿ ಮನಸ್ಸೇನಾಯ್ತು? ಮನಸ್ಸಿಲ್ಲ, ಸರಿ ಉಸಿರೇನಾಯ್ತು? ನ್ಯಾಯ ಇಲ್ಲಿ ಮಾಯಾ.

ತತ್ವಗಳು ಬುದ್ಧ ನೀತಿಗಳು ಕಾಲ ಕಸವು ಇಲ್ಲಿಯ ಮೂಗಿ ನಡಿಯಲ್ಲಿ ಸಿಕ್ಕಿ ನರಳಿದೆ ದೇಶಭಕ್ತಿ ಇಲ್ಲಿ ಮನುಷ್ಯ ನ್ಯಾಯದ ಅಧೀನ ನ್ಯಾಯ ಅಧಿಕಾರದ ಅಧೀನ ಮೋಸವೇ ಗೆದ್ದಿದೆ ನ್ಯಾಯವೇ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
2: ध्वनी ध्वनी ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸಾದ ವೇಣು ಧ್ವನಿ.
3: ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಕೆಲಸದ ಬಗ್ಗೆ ಮಾತನಾಡ್ತಿದ್ದೆ. ಒಂದೇ ಕಂಪನಿನಲ್ಲಿ ಅತಿ ಹೆಚ್ಚು ಸಮಯ ತಗಿಲಿಕ್ಕೆ ಕಾರಣಗಳ ಬಗ್ಗೆ. ಎಸ್ ರೀ ಸ್ನೇಹಿತರೆ, ಯಾವುದೇ ಒಂದು ಪರಿಸ್ಥಿತಿ ಬಂದ್ರೆ, ಎಸ್ ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಬಂದ್ರೆ ಟೀಮ್ ವರ್ಕ್ ಬಹಳ ಇಷ್ಟ. ಎಸ್ ಅಲ್ಲಿ ಟೀಮ್ ವರ್ಕ್ ಇಲ್ಲದಿದ್ರೆ ಈಗ ಒಬ್ಬರದ್ದು ಕೆಲಸ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಕೆಲಸದವರು ಅವ ಮಾಡ್ಕೊಳ್ಳಿ ಬಿಡ ಅಂತ ಹಿಂಗೆ ಕೈ ಬಿಟ್ರೆ ಅವನಿಗೆ ಒಂಥರ ಫೀಲಿಂಗ್ ಆಗುತ್ತೆ, ಆಮೇಲೆ ಅವನ ಕೆಲಸ ಬಿಟ್ಟು ಅಲ್ಲಿಂದ ಗಾಯಬ. ಸೊ ಸ್ನೇಹಿತರೆ, ಟೀಮ್ ವರ್ಕ್ ಎಸ್ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ನೋಡ್ರಿ. ಹಾಗೆ ನಿಮ್ಮ ಕೆಲಸದ ಒಂದು ಸ್ಥಳದಲ್ಲಿ ಏನಾದರೂ ಸಮಸ್ಯೆ ನಿಮಗೆ ಬಂದರೆ ಎಲ್ಲರೂ ಎದ್ದು ನಿಲ್ಲಬೇಕು, ಆ ಸಮಸ್ಯೆಯನ್ನು ಎದುರಿಸಬೇಕು. ಸೊ ಸ್ನೇಹಿತರೆ, ಟೀಮ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಡನ್ನು ಕೇಳಿ ಮಜಾ ಮಾಡಿ.

ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲಸದ ಬಗ್ಗೆ ಮಾತನಾಡ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಕೆಲಸ ಎಲ್ಲರೂ ಮಾಡಬೇಕು, ಕೆಲಸ ಎಲ್ಲರೂ ಮಾಡೇ ಮಾಡ್ತಾರೆ. ಆದ್ರೆ ಹಳೆಗಾಲದಲ್ಲಿ ಒಂದೇ ಕಂಪನಿನಲ್ಲಿ ಅತಿ ಹೆಚ್ಚು ಸಮಯ ತೆಗಿತಿರ್ತಾರೆ. ಅದು ಹೇಗೆ ಅಂತ ನಾನು ಹೇಳಿದೆ, ಆದ್ರೆ ಎಲ್ಲಾ ರೀತಿಯ ಪಾಸಿಬಿಲಿಟಿ ಹೇಳಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ವ್ಯಾಲ್ಯೂ. ನೀವು ಮಾಡೋ ಆ ಕೆಲಸದ ಕಂಪನಿನಲ್ಲಿ ಕಂಪನಿ ಹೈಯರ್ ಅಥಾರಿಟಿಗಳು ನಿಮಗೆ ಮರ್ಯಾದೆ ಕೊಡಬೇಕು. ಆತ್ಮೀಯರೇ, ಫೈನಲಿ ಅದೇ ಅಲ್ರಿ ಮುಖ್ಯ. ನಮ್ಮ ಕಂಪನಿನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ಅದೇ ಸಮಾನವಾದ ಒಂದು ಮರ್ಯಾದೆ ಸಿಕ್ಕಿದ್ರೆ ಲೈಫು ಆ ಕಂಪನಿನಲ್ಲಿ ಆ ಮಾಡೋ ಕೆಲಸದ ಕ್ಷೇತ್ರದಲ್ಲಿ ಒಂದು ಗಮ್ಮತ್ತಿರುತ್ತೆ, ಹೌದಲ್ವಾ? ಸೊ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಇವತ್ತಿನ ಈ ಸ್ಪೆಷಲ್ ನಿಮ್ಮೊಂದಿಗೆ ನಾವು, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆಯ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್. ಪೈ ಹೋಗ್ತಾ ಹೋಗ್ತಾ ಹೇಳಿದೆ ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ಲಬಲ ಬಲ ಬಲ ಬಲ ಬೋದೆ. ಪೈಲಾ ಏನಾರ ಈ ಬಾಬಾ ನಂತರ ಗಾಯ ಪಾಯ ಜೊತೆ ನಕ್ಕಿ ಗಾವುತ್ತರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿದ್ದಾರೆ ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಹೇಳ್ತಾನೆ, ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜೊತೆ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹುಯ್ತಾ ಇರುದೆ ಅಷ್ಟ ಜೀವನ. ಮಂತಿನ್ಯಾಕಿರಿ ಮಾಡ್ತೀರಾ, ಕೋಪ ತಾಪ ದ್ವೇಷ ಖುಷಿಯಿಂದ ಇರ್ರಿ. ಖುಷಿಯಿಂದ ಇರ್ಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬಗಸಿ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಾಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ ಕಡೆ ಈಗಿನ ಕ್ಷಣ. ಇವಕ್ ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೈಯಲ್ಲಿ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮ. ನಮ್ಮ ಈ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಜನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಂಗೀತಗಾರರಾದಂತಹ ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ರೀ
0: ಮೇಡಮ್. ತಮ್ಮ ಜೊತೆ ಮಾತಾಡ್ತಾ ಇದ್ರೆ ಬಹಳಷ್ಟು ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಮಾತುಕತೆಯನ್ನ ಮೊದಲು ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡಬಹುದಾ? ಬಾಲ್ಯ ಎಲ್ಲ ಹೇಗಿತ್ತು ಮೇಡಮ್? ತಾವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ತಂದೆ ತಾಯಿ ಪರಿಚಯ?
1: ನಾನು ಹುಟ್ಟಿ ಬೆಳೆದದ್ದು ಹಾವೇರಿ ಡಿಸ್ಟಿಕ್ ಬ್ಯಾಡಗಿಯಲ್ಲಿ ಹುಟ್ಟಿದೆ. ನಂತರ ಅಲ್ಲೇ ವಿದ್ಯಾಭ್ಯಾಸ SSLC ವರೆಗೆ ಮಾಡಿದೆ. ಆಮೇಲೆ ನನಗೆ ನಮ್ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಫ್ರೀಡಮ್ ಫೈಟರ್ ಅವರು, ಮುರುಗಪ್ಪ ಚನ್ನಬಸಪ್ಪ ಚಂದ್ರಪಟ್ಟಣ ಅಂತ, ಅವ್ರು ಏನ್ ಮಾಡಿದ್ರು ಅಂದ್ರೆ ಪಂಚಾಕ್ಷರಿ ಗವಾಯಿಗಳ ನಾಟಕ ಕಂಪನಿಯಲ್ಲಿ ಒಂದು ಹಾರ್ಮೋನಿಯಂ ಸಿಕ್ತು ಅವ್ರಿಗೆ. ಸಿಕ್ತಂದ್ರೆ ಅದು ಹಾರ್ಮೋನಿಯಂ ವಾದಕನಿಗೆ ಸ್ವಲ್ಪ ಏನೋ ದುಡ್ಡಿನ ಅಭಾವ. ಅವಾಗಿನ ಕಾಲದಾಗ 100 rupees ಅಂದ್ರೆ ಇವಾಗಿಂದು 60,000 ಅಂತ ನನಗ ಅನಿಸ್ತತಿ. ಅವ ಏನ್ ಮಾಡಿದ, ಒಂದೇನು ಅಡಚಣೆ ಗೊತ್ತಿಲ್ಲ, ಅವ ಏನ್ ಮಾಡಿದ, ನಂಗೆ 100 rupees ಕೊಟ್ಟು ಮುರಿಯಣ್ಣ ಈ ಹಾರ್ಮೋನಿಯಂ ತಗೊಂಡು ಹೋಗಂತ ಜರ್ಮನ್ದು ಹಾರ್ಮೋನಿಯಂ ನಮ್ ಚಿಕ್ಕಪ್ಪ ಕೊಟ್ಟ. ಅವಾಗ ನಮ್ ಚಿಕ್ಕಪ್ಪ ಗೊತ್ತಿಲ್ಲ ಹಾರ್ಮೋನಿಯಂ ತಗೊಂಡ್ ಬರ್ತೇನೆ ಅಂತ. ನಮ್ ಚಿಕ್ಕಪ್ಪನ ಕಡೆ 90 rupees ಇದ್ದು 10 rupees ಕಡಿಮೆ ಇತ್ತು. ಆದ್ರೂ ಅವ್ರಿಗೆ ಹೇಳಿದ್ರಂತ ನಮ್ ಚಿಕ್ಕಪ್ಪ, ಇಲ್ಲಪ್ಪ ನನ್ನ ಹತ್ರ 100 rupees ಇಲ್ಲ, ಆದ್ರೆ 90 rupees ಅದಾವು, ಇಷ್ಟಕ್ಕೆ ನೀವು ಕೊಡಂಗಿದ್ರು ಕೊಡಪ್ಪ ನನಗಂತ 90 rupees ಕೊಟ್ಟು 64 ಹಾರ್ಮೋನಿಯಂ ತಗೊಂಡು ಬಂದ ಮನೆಯಲ್ಲಿ ಇಟ್ರು ಜರ್ಮನ್ದು. ನನಗೆ ಅದು ಏನೋ ಹವ್ಯಾಸ ಗೊತ್ತಿಲ್ಲ, ಅದು ಪಂಚಾಕ್ಷರಿ ಗವಾಯಿಗಳದು ಹಾರ್ಮೋನಿಯಂ ಅಂದ ಕೂಡ ಸ್ವಲ್ಪ ಯಾಕೋ ನನಗೆ ಅದು ಹಾಡಿನ ಕಡೆ ಒಲವು ಬಹಳ ಇತ್ತು ನನಗೆ. ಅವಾಗ ಬರೀ ರೇಡಿಯೋ ಇದ್ದು ನೋಡ್ರಿ, ಮತ್ತೆ ಉಳಿದೇನು ಇದ್ದಿದ್ದಿಲ್ಲ. ಪಕ್ಕದ ಮನೆಯಲ್ಲಿ ನಮ್ಮ ಮನೆಯಲ್ಲಿ ರೇಡಿಯೋ ಇದ್ದಿದ್ದಿಲ್ಲ ಅವಾಗ, ನಿಜವಾಗಿ ಹೇಳ್ತೇನೆ ನಿಮ್ಗೆ. ಪಕ್ಕದ ಮನೆಯಲ್ಲಿ ಎಲ್ಲಾರು ರೇಡಿಯೋ ಇತ್ತು, ಯಾವ್ದಾರ ಪಿಕ್ಚರ್ ಹಾಡತ್ತು ನಂಗೆ ಗೊತ್ತಿದ್ದುದು ಹಾಡತ್ತಂದ್ರೆ ಅಲ್ಲಿ ನಿಂತ್ಕೊಂಡು ಪೂರ್ತಿ ಹಾಡು ಕೇಳಿ ಹೋಗಿ ಇಂಟ್ರೆಸ್ಟ್ ನನಗೆ ಹಾಡಿನಲ್ಲಿ.
0: ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಬ್ಯಾಡಗಿಯಲ್ಲಿ?
1: ವಿದ್ಯಾಭ್ಯಾಸ ಎಲ್ಲ ಬ್ಯಾಡಗಿಯಲ್ಲಿ ಆಯ್ತು.
0: ಈಗ ತಮಗೆ ಈ ಒಂದು ಸಂಗೀತದ ಪಯಣ, ತಮ್ಮ ಒಂದು ಸಂಗೀತದ ಪಯಣ ಅನಧಿಕೃತವಾಗಿ ತಾವು ಬಾಲ್ಯದಿಂದಲೇ ಪ್ರಾರಂಭವಾಯಿತು ಅಂತ ಹೇಳಿದ್ರಿ, ಅಧಿಕೃತವಾಗಿ ಯಾವಾಗಿನಿಂದ ಪ್ರಾರಂಭ ಮಾಡಿದ್ರಿ?
1: ಅಧಿಕೃತವಾಗಿ ಅಂದ್ರೆ ನನಗೆ ಸಂಗೀತದ ಮೊದ್ಲಿಂದನೂ ಹವ್ಯಾಸ. ಆಮೇಲೆ ನಂದು ಏನು ಒಂದು ಇತ್ತಂದ್ರೆ, ಈಗ ನಾಟಕಕ್ಕಿಂತ ಹೋಗ್ತಿದ್ವಿ ನಾವು, ಪಿಕ್ಚರ್ಗೆ ಜಾಸ್ತಿ ಕಳಿಸ್ತಿದ್ದಲ್ಲ ನಮ್ಮ ತಂದೆಯವ್ರು, ಪಿಕ್ಚರ್ ನೋಡ್ಬೇಡ್ರಿ ನಾಟಕಿಗೆ ಹೋಗೋಣ ಅಂತ. ಅಂದ್ರೆ ಎಲ್ಲ ನಾಟಕ ಕಂಪ್ನಿಯವರು ನಮ್ಮ ಅಪ್ಪರಿಗೆ ಕ್ಲೋಸ್ ಫ್ರೆಂಡ್ಸ್, ನಮ್ಮ ಅಪ್ಪ ಕೇಳಿ ಬರ್ತಿದ್ರು ಈ ಸಲ ಮೆಣಸಿನಕಾಯಿದು ಸೀಸನ್ ಹೆಂಗೈತಿ, ಈ ಸಲ ನಮ್ಮ ಕಂಪ್ನಿ ತಗೊಂಡ್ ಬರ್ಲೇನ ಅಂತ. ಏಣಿಗೆ ಬಾಳಪ್ಪನವರಿಂದ ಪ್ರತಿಯೊಬ್ರು ಕೇಳ್ತಿದ್ರು, ನಮ್ಮ ಅಪ್ಪ ಗೋಕಾ ಕಂಪ್ನಿ ಬಸವಣ್ಣಪ್ಪನವ್ರು ಆಯ್ತು, ಆಮೇಲೆ ಏಣಿಗೆ ಬಾಳಪ್ಪನವ್ರು ಆಯ್ತು, ಪ್ರತಿಯೊಬ್ರು ಲೆಟರ್ ಹಾಕ್ತಿದ್ರು ಈ ಸಲ ಬರ್ಲಪ್ಪ ಬೆಡಗಿ ಬಂದು ನಮ್ಗೆ ದುಡ್ಡು ಕನೆಕ್ಷನ್ ಆಗ್ತದ ಬರ್ಲಿ ಅಂತ ಕೇಳ್ತಿದ್ರು. ಅಪ್ಪಾರ ಏನ್ ಮಾಡ್ತಿದ್ರು, ಈ ಸಲ ಬರ್ರಿ ಚಲೋ ಐತಿ ಸೀಸನ್ ಅಂತ. ಸೊ ನಮ್ಮನೆಯಲ್ಲಿ ಅಲ್ಲಿ ಆಸ್ತಿ ಜಾಸ್ತಿ ರೀ, ಹಿಂಗಾಗಿ ನಾವ್ ಏನ್ ಮಾಡ್ತಿದ್ರು, ಅಪ್ಪಾರ ಏನ್ ಮಾಡ್ತಿದ್ರು ಬಾಡಿಗೆಗೆ ನಾಟಕ ಕಂಪ್ನಿಯವರಿಗೆಲ್ಲ ಬಾಡಿಗೆ ಫ್ರೀ ಕೊಡ್ತಿದ್ರು ಅಪ್ಪಾರು ಕೊಟ್ಕೊಳ್ಳಿ, ಮತ್ತೆ ಅಪ್ಪಾರು ಕಾರ್ಪೊರೇಷನ್ ಗಡ್ಡಿ ಅದು ಅರೇಂಜ್ಮೆಂಟ್ ಎಲ್ಲ ಮಾಡಿಸ್ತಿದ್ರು, ಒಬ್ಬ ಪರ್ಮಿಷನ್ ಬೇಕಲ್ರಿ, ಅದನ್ನೆಲ್ಲ ಅರೇಂಜ್ಮೆಂಟ್. ಸೊ ನಮ್ಮ ಅಪ್ಪಾರು ಮಾಡಿಸ್ತಿದ್ರು. 99% ನಮ್ಮ ತಂದೆಯವರು ಎಲ್ಲ ನಾಟಕ ಕಂಪ್ನಿಗೂ ಹೆಲ್ಪ್ ಮಾಡಿದ್ದಾರೆ, ಹಿಂಗಾಗಿ ನಮ್ಮ ಅಪ್ಪಾರ ಅಂದ್ರೆ ಎಲ್ಲರಿಗೂ ಖುಷಿ ಇರ್ತಿತ್ತು. ಕಂಪ್ನಿ ಬರ್ಬೇಕಾದ್ರೆ ನಮ್ಮ ಅಪ್ಪಾರ ಪರ್ಮಿಷನ್ ಇಲ್ಲದೆ ಯಾರು ಬರ್ತಿದ್ದಿಲ್ಲ ಬ್ಯಾಡಗಿಗೆ. ನನ್ಗೆ ಆರಾಮ್ ಬಂದ್ರು ನೋಡ್ರಿ, ಈಗ ನಾಟಕ ನೋಡಕಂತರು ಹೋಗ್ತಿದ್ನಲ್ಲ, ಆ ನಾಟಕದ ಹಾಡು ನನಗೆ ಒಂದ್ಸಲ ನಂಗೆ ತಲೆಯೊಳಗ ಕುಂತು ಅಂದ್ರೆ ಒಂಥರ ಈಗ ಕಂಪ್ಯೂಟರ್ ಬ್ರೇನ್ ಅಂತ ಅರ್ಬಿಟ್ರಿ, ಅವಾಗ ಏನ್ ಕಂಪ್ಯೂಟರ್ ಇದ್ದಿದ್ದಿಲ್ಲ, ಆದ್ರೆ ಆ ಹಾಡು ಮನೆಗೆ ಬಂದು ಈ ನಮ್ ಚಿಕ್ಕಪ್ಪನ ಹಾರ್ಮೋನಿಯಂ ತಂದಿದ್ರಲ್ಲ ಆ ಹಾಡನ್ನ ಬಾರಿಸಿ ಹಾಡಿದಾಗ ನಂಗೆ ಸಮಾಧಾನ ಆಗಿತ್ತು. ಯಾವುದೇ ಹೊಸ ಹಾಡು ಇರಲಿ, ಪಿಕ್ಚರ್ದಿರ್ಲಿ ನಾಟಕದಿರ್ಲಿ, ಆ ಹಾಡು ನಾ ಸ್ವತಃ ನಾನೇ ಬಾರಿಸ್ತಿದ್ದೆ. ಪರಂತು ನನಗೆ ಸರಿಗಮ ಪದನಿಸ ಯಾವ ಮಾಸ್ತರು ನನಗೆ ಹಾರ್ಮೋನಿಯಂದ ಕಲಿಸಿದವರು ಗುರುಗಳು ಯಾರು ಇಲ್ಲ. ನಾ ಹಾರ್ಮೋನಿಯಂ ಪರೀಕ್ಷೆನು ಕಟ್ಟಿಲ್ಲ ತಿಳಿತ್ರೆ. ಆಮೇಲೆ ಬಿಫೋರ್ ಮ್ಯಾರೇಜು 72 ಎಕ್ಸಾಮ್ ಕಟ್ಟಿದೆ ಬ್ಯಾಡಗಿಯಲ್ಲಿ. ಆಮೇಲೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ನನಗೆ ಧಾರವಾಡದಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಇಬ್ಬರು ಮೈದ್ನಗಳು ಯೂನಿವರ್ಸಿಟಿಗೆ ಹೋಗಿದ್ರು, ನಮ್ಮ ಮನೆಯವರು ಎಂಜಿನಿಯರ್ ಇದ್ರು ಕರ್ನಾಟಕ ಆಗಿರೋ ಆಫೀಸ್ದಲ್ಲಿ, ಮಾಂತೇಶ್ ಯಾಳಗಿ ಅಂತ, ಅವ್ರಿಗೆ ಡಬ್ಬ ಆಗಬೇಕಾಯ್ತು, ನಮ್ಮ ಮೈದ್ನಗಳಿಗೆ ಇಬ್ಬರಿಗೆ ಯೂನಿವರ್ಸಿಟಿ ಕಳಿಸ್ಬೇಕಾಗಿತ್ತು. ಹಿಂಗಾಗಿ ನನಗೆ 2 ಮಕ್ಕಳು, ನನಗೆ ಅಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಸೊ 86 ನಾ ಬೆಳಗಾವ್ ಬಂದ್ಮೇಲೆ ಬ್ಯಾಡಗಿಯಿಂದ ಮತ್ತೆ ಹಾರ್ಮೋನಿಯಂ ಇಲ್ಲಿ ತರಿಸಿ ಮತ್ತೆ ನಾ ಸಂಗೀತಾಭ್ಯಾಸ ಪ್ರಾರಂಭ ಮಾಡಿದೆ. ಆಮೇಲೆ ನಮ್ದು ಗುರು ಬಿವಿ ಕಡ್ಲಾಸ್ಕರ್ ಸರ್ ಅಂತ, ಅವ್ರ ಕಡೆ ಮತ್ತೆ ಶಾಸ್ತ್ರೀಯ ಸಂಗೀತ ಕಲಿತು ಮಧ್ಯಮ ಪೂರ್ಣ ಪರೀಕ್ಷೆ ಪೂರ್ತಿ ಮುಗಿಸಿದೆ.
0: ಮೇಡಮ್, ತಾವು ಹೇಳ್ತಾ ಇದ್ರಿ ಮಾತನಾಡುವಾಗ ಯಾವುದೇ ಗುರುಗಳ ಸಹಾಯವಿಲ್ಲದೆ ತಾವು ಸಂಗೀತವನ್ನ ಕಲಿತ್ರಿ ಅಂತ ಹೇಳಿದ್ರಿ, ಯಾರ ಪ್ರೇರಣೆ ಮೇಡಮ್ ನಿಮ್ಗೆ ಈ ಒಂದು ಸಂಗೀತ?
1: ಯಾರು ಪ್ರೇರಣೆ ಇಲ್ರಿ, ನಮ್ಮ ಮನೆಯಲ್ಲಿ ಯಾರು ಸಂಗೀತಕಾರರಿಲ್ಲ. ಸೊ ನಮ್ಮ ಅಜ್ಜಿ ಇದರಲ್ಲಿ ಹೊಳೆಯಾಲೂರು, ನಮ್ಮ ಅಜ್ಜಿ ಊರು, ನಮ್ಮ ತಾಯಿ ತವ್ರಿ, ಅಲ್ಲಿ ಹೋದಾಗ ಅವರು ಅವಾಗಿನ ಕಾಲದ ಸದ ಗಿರಣಿ ಇದ್ದಿದ್ದಿಲ್ರಿ, ನಾವು ಚಿಕ್ಕವರಿದ್ದಾಗ ಆ ಊರಿಗೆ ಲೈಟು ಇದ್ದಿದ್ದಿಲ್ರಿ ಅಮ್ಮ, ಆಮೇಲೆ ಕಂದಿಲ ಒರೆಸಿ ಗ್ಲಾಸ್ ಹಚ್ಚಿ ಮಕ್ಕಳಿಗೆಲ್ಲ ಅಭ್ಯಾಸ ಕುಂದಿರಿಸಿ ಈ ಬಿಸುಕಲ್ ಹತ್ರ ಮತ್ತೆ ತಾವು ಒಂದು ಕಂದಿಲ್ ಇಟ್ಕೊಂಡು ಆಳ ಮಗನ್ ಕರ್ಕೊಂಡು ರೊಟ್ಟಿ ಮಾಡಕ್ ನಾಳೆ ಎಷ್ಟ್ ಹಿಟ್ಟು ಬೇಕು ಅಷ್ಟ್ ಹಿಟ್ಟು ಕಲ್ಲೊಳಗ್ ಬೀಸ್ತಿದ್ರು. ಆ ಬೀಸುವಾಗ ನಮ್ಮ ಅಜ್ಜಿ ಜಾನಪದ ಹಾಡ್ತಿದ್ರು. ತಿಳಿತರೆ ಆ ಹಾಡು ನನಗೆ ಸ್ವಲ್ಪ ಸೇರ್ತಿತ್ತು. ನಮ್ಮ ಅಜ್ಜಿ ಜೊತೆ ನಾನು ಹಾಡ್ತಿದ್ದೆ. ಅದೊಂದ್ ಚೂರು ಬೇಕಾದ್ರೆ ಒಂದೆರಡು ಲೈನ್ ಬೇಕಾದ್ರೆ ಹೇಳಿ ನಾನು ಜಾನಪದ ಒಂದೆರಡು ಲೈನ್ ತಗೊಳ್ಳೆ.
0: ಖಂಡಿತ
1: ಬಿಸುಕಲ್ಲಿನ ಮ್ಯಾಗಿನ ಹಾಡು.

0: ಜಡಿ ಮೇಲೆ ಗಂಗಾ, ತೊಡಿ ಮೇಲೆ ಪಾರ್ವತಿ, ಮಹಾದೇವರ ಬಂದರ ನೋಡ. ಈ ರೀತಿಯಾಗಿ ನಮ್ಮ ಅಜ್ಜಿ ಹಾಡ್ತಿದ್ಲು.
1: ಬಹಳಷ್ಟು ಅದ್ಭುತವಾಗಿ ಹಾಡು ಹೇಳಿದ್ರಿ ಮೇಡಮ್. ಈಗ ನೃತ್ಯ ಕಲೆನೇ ಆಗಿರ್ಬೋದು ಅಥವಾ ಸಂಗೀತ ಕಲೆನೇ ಆಗಿರ್ಬೋದು, ಹುಟ್ಟಿನಿಂದ ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ. ತಮ್ಮ ಧ್ವನಿಯನ್ನ ಕೇಳ್ತಾ ಇದ್ರೆ ಇದು ಒಂದು ದೈವ ದತ್ತವಾಗಿ ತಮಗೆ ಒಲ್ದಿದೆ ಅಂತಾನೆ ಹೇಳ್ಬಹುದು.
0: ನಿಜ ನಿಜ
1: ಮೇಡಮ್. ಇವಾಗ ತಮ್ಗೆ ಈಗ ಸಂಗೀತದ ಗುರುಗಳಿಲ್ಲದೆ ಸಂಗೀತವನ್ನ ಅಭ್ಯಾಸ ಮಾಡಿದ್ರಿ ಅಂತ ಹೇಳಿದ್ರಿ, ಯಾವ ರೀತಿಯ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಬಂದ್ರಿ?
0: ಅದು ಹೇಳಿದ್ನಲ್ರಿ ಮೇಡಮ್, ನನಗ ಅದು ಹಾರ್ಮೋನಿಯಂ ಬಾರಿಸ್ಬೇಕನ್ನೋದೊಂದು ಏನೋ ಬಂತು. ನಂಗ್ ಸರಿಗಮ ಇವ ಸಪ್ತಸ್ವರದಾಗನ ಸಂಗೀತ ಐತಂತೂ ನಿಜವಾಗಿ ನನಗೆ ಗೊತ್ತಿಲ್ಲ. ನಾನು ಹಾರ್ಮೋನಿಯಂ ಹಿಡಿದ್ರೆ 8 ವರ್ಷ ಇತ್ತು, ಅದ್ರ ಬಿಫೋರ್ ಇತ್ತು ಆಫ್ಟರ್ ಇತ್ತು ನೆನಪಿಲ್ಲ ಪೂರ್ತಿ. 64 ದ ನಮ್ ಚಿಕ್ಕಪ್ಪ ತಂದ್ರು, ನಾ ಹುಟ್ಟಿದ್ದು 55 ಆತ ಅಷ್ಟೇ, ಇಲ್ಲ 8-9 ವರ್ಷದವಳು ಇಷ್ಟೇ ನಾನು. ಆದ್ರೆ ಹೊಸ ಹಾಡಿದ್ರಾಗ ಬಾರಿಸ್ಬೇಕು ಅನ್ನೋದೊಂದು ನನ್ ತಲಿಯೊಳಗ್ ಬರ್ತಿತ್ರಿ. ಅದನ್ನ ಬಾರಿಸೇ ಬಿಡ್ತಿದ್ರಿ ಅಕ್ಕವ್ರು. ನಾವಾಗ ಬಾರಿಸಿದ್ಮೇಲೆ ನನಗೆ ಸಮಾಧಾನ ಅನಿಸ್ತಿತ್ತು. ನಾ ಬಾರಿಸಿ ಮತ್ತೆ ಎಲ್ಲರಿಗೂ ತೋರಿಸ್ತಿದ್ದೆ ಮನೆಯಲ್ಲಿ, ಈ ನಾಟಕದಾಗಿನ ಈ ಹಾಡೈತಿ, ಈ ನಾಟಕದಾಗಿ ಈ ಹಾಡೈತಿ, ಇದನ್ನ ನಾ ಬಾರಿಸಿದ್ ಕರೆಕ್ಟ್ ಐತ ನೋಡಂತಿದ್ದೆ. ಕೆಲವರು ಗೊತ್ತಿದ್ದವರು ಸರಿ ಐತಮ್ಮ ನೀ ಬಾರಿಸಿದ್ದು ಅಂತ ಹೇಳ್ತಿದ್ರು. ಆಮೇಲೆ ನಾಟಕ ಕಂಪನಿಯವರು ಮಧ್ಯಾಹ್ನದಾಗ ಈ ಟೈಮ್ ದ ನಮ್ಮ ಮನೆಗೆ ಬರ್ತಾ ಇದ್ರು, ಅದನ್ನ ಅವ್ರ ಮುಂದೆ ನಾ ಬಾರಿಸಿ ತೋರಿಸ್ತಿದ್ದೆ. ರುದ್ರಮ್ಮ ಎಷ್ಟು ಜಾಣಿದ್ಯಮ್ಮ ನೀನು ಅಂತಿದ್ರು, ಅಷ್ಟು ಅಪ್ರಿಸಿಯೇಟ್ ಮಾಡ್ತಿದ್ರು ಅಷ್ಟೇ.
1: ಅಂದ್ರೆ ಮೇಡಮ್, ತಾವೀಗ ಹಾರ್ಮೋನಿಯಂ ಸಹ ಕಲೀಲಿಲ್ಲ, ಅದು ತಾನಾಗೆ ಬಂದಿದ್ದ ಅಥವಾ ಕಲಿಸಿದ್ದೆ?
0: ಗಾಡ್ ಗಿಫ್ಟ್ ಅದು ನನ್ಗೆ ಗೊತ್ತಿಲ್ಲ ಏನು. ಅದಕ್ಕೆ ನಾ ಏನ್ ಹೇಳ್ತಾನೆ ಗೊತ್ತತೇನ್ರಿ ಅಮ್ಮ, ಒಂದ್ ಕೈ ಪಂಚಾಕ್ಷರ ಗವಾಗ್ಳದ್ದು, ಒಂದ್ ಕೈ ತಲೆ ಮೇಲಿದೆ, ಈ ಸೈಡ್ ಪುಟ್ರಾಜ್ ಗವಾಗ್ಳದಿದೆ, ನಡು ನಮ್ ಗುರುಗಳದಿದೆ ಅಂತ ಹೇಳ್ತೇನೆ. ಅದು ಹಾರ್ಮೋನಿಯಂ ಆದ್ರೆ ಆ ಪಂಚಾಕ್ಷರ ಗವಾಗಳು ಹಾರ್ಮೋನಿಯಂ ನುಡಿಸ್ಬೇಕಾದ್ರು ಕೂಡ ನಮ್ಗ ಒಂದ್ ನಸೀಬ ಬೇಕದಕ್ಕೆ, ಆ ಹಾರ್ಮೋನಿಯಂ ನಾ ನುಡಿಸ್ಬೇಕಾದ್ರೆ ಹಂಗ ಅನಿಸ್ತತ್ರಿ
1: ಮೇಡಮ್. ಈಗ ತಾವು ಒಂದು ಜನಪದ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಹೋಗ್ತೀರಾ ಜನಪದ ಗೀತೆಗಳ ಮೂಲಕ. ಯಾವ ರೀತಿ ಒಂದು ಜನಪದ ಕ್ಷೇತ್ರಕ್ಕೆ ಬಂದ್ರಿ ಅಂತ?
0: ಜನಪದ ಕ್ಷೇತ್ರಕ್ಕೆ ಬಂದದಂದ್ರೆ ಅದೇ ನಮ್ಮ ಅಜ್ಜಿ ಹಾಡ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದನ್ನ ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಮೆಂಬರ್ ಆದ್ಮೇಲೆ, ಸೊ ನಮ್ಮ ಮಂಗ್ಲಕ್ಕ ಮೆಟ್ಗುಡ್ಡ ಅವರು ಬೈಲೊಂಗಲ್ದವರು, ಅವ್ರು 2 ಸಲ ಆರಿಸಿ ಬಂದ್ರು, ನಿಮ್ಗೂ ಗೊತ್ತಿರ್ಬೇಕದು. ಈ ಸಲನು ಮತ್ತೆ 5 ವರ್ಷ ಅವರೇ ಮಾಡ್ತಾರೆ. ಆಮೇಲೆ ಅವ್ರೇನಂದ್ರೆ ನನಗೆ ಒಂದೆರಡು ಸಲ ನೀ ಜಾನಪದನ ಹೇಳಿ ರುದ್ರಮ್ಮ ಅಂತಂದ್ರು. ಒಂದೆರಡು ಸಲ ಜಾನಪದ ಹೇಳ್ಮೇಲೆ ಅವ್ರಿಗೆ ಬಹಳ ಇಫೆಕ್ಟ್ ಆಯ್ತದ, ರುದ್ರಮ್ಮ ನೀ ಯಾವ ಹಾಡು ಯಾವ್ದು ಹೇಳ್ಬೇಡ, ನಿನ್ ಬಾಯಿ ಜಾನಪದನ ಚಲೋ ಕಾಣತತಿ ಅಂತ ಹೇಳಿ ನನಗೆ ಇಡೀ ಬೆಳಗಾವಿ ಡಿಸ್ಟಿಕ್ಗೆ ನಾನು ಪರಿಚಯ ಮಾಡಿಸಿಕೊಟ್ಟವ್ರು ಅಂದ್ರೆ ಮಂಗ್ಲಕ್ಕ ಮೆಟ್ಗುಡ್ಡ ಅಂದ್ರೆ ನಾ ಹೇಳಕ್ ನನಗೆ ಸಂತೋಷ ಅನಿಸ್ತದ್ರಿ
1: ಮೇಡಮ್. ಈಗ ನಮಗಾಗಿ ಮತ್ತೊಂದು ಜನಪದ ಗೀತೆ ಅಂದ್ರೆ ಯಾವ ಗೀತೆಯನ್ನ ಹಾಡ್ತೀರಿ?
0: ಯಾವ್ದು ಹೇಳ್ಬೇಕು ಹೇಳ್ರಿ ನಿಮ್ಗೆ, ಯಾವ ಟೈಪ್ ಬೇಕು ನಿಮ್ಗೆ? ನನಗೆ ಇಷ್ಟವಾದದ್ದು ಹೇಳ್ತೇನೆ. ಯಾವ ಊರ

ಮುಂದೆ ನಳಿ ಸುಬೆದಾರ ನನ್ನ ತಮ್ಮ ತೋರೆ ಸರ ದಾರ ಇವ ಯಾವ ಮುತಗಾರ ನನ್ನ ತಮ್ಮ.

0: ಬಹಳಷ್ಟು ಅದ್ಭುತವಾಗಿತ್ತು ಮೇಡಮ್. ನಿಮಗೆ ಈ ಒಂದು ಧ್ವನಿ ಅನ್ನುವಂಥದ್ದು ದೈವ ದತ್ತವಾಗಿ ಬಂತು ಅಂತ ಹೇಳಿದ್ರಿ. ಈ ಒಂದು ಧ್ವನಿಯನ್ನ ಇಟ್ಕೊಂಡು ಸಾಕಷ್ಟು ಸಾಧನೆಯನ್ನ ಮಾಡಿದ್ರಿ. ಈ ಸಾಧನೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ಮೇಡಮ್,
1: ಪುರಸ್ಕಾರಗಳ ಬಗ್ಗೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ನನಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯಾಧ್ಯಕ್ಷ ಅಂತಂದು ಬಳ್ಳಾರಿ ವೀರೇಶ್ ಅವರು ಇದ್ರು. ಅವರು ಬಾಳೆಕುಂದ್ರಿಗೆ ಬಂದಿದ್ರು ಕಾಂಪಿಟೇಷನ್ ಸಲುವಾಗಿ. ಅಲ್ಲಿ ನಾನು ಹಾಡಿ ನಮ್ ಗ್ರೂಪ್ ತಗೊಂಡೋಗಿ ಹಾಡಿ ಫಸ್ಟ್ ಪ್ರೈಸ್ ತಗೊಂಡೆ. ಸೊ ಅವರು ಅನೌನ್ಸ್ ಮಾಡಿದ್ರು, ಇಲ್ಲ ಬೆಂಗಳೂರಿಗೆ ನೀವು ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಲೇಬೇಕು, ನಾ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಅಂತ ಬಳ್ಳಾರಿ ವೀರೇಶ್ ಅವರು. ಈಗ ಅವ್ರು ಇಲ್ಲ. ಆಮೇಲೆ ಸೊ ಅದ್ರ ಪ್ರಕಾರ ನಾನು ನಮ್ಮ ಸ್ಟೂಡೆಂಟ್ಗಳು ಕರ್ಕೊಂಡೋಗಿ ತತ್ವಪದ ಇವ್ರದ್ದು ಶರೀಫ್ ಸಾಹೇಬರು ತತ್ವಪದ ಅಲ್ಲಿ ಹಾಡಿ ಗೋಲ್ಡ್ ಮೆಡಲ್ ತಗೊಂಡು ಬಂದೆ ಬೆಂಗಳೂರಿಂದ. ಅದು ಒಂದೇದಾಯ್ತ್ರಿ, ಅದು ಈಗಾಗಲೇ ಆಗಿ 15 ವರ್ಷ ಆಗಿರ್ಬೇಕ್ರಿ ಅಮ್ಮ ಆಗಿ ಅದು. ಆಮೇಲೆ ಸೊ ಎರಡನೇದು ಅಂದ್ರೆ ಈ ಇವರು ನಮ್ಮ ಮಂಜಮ್ಮ ಜೋಗ್ತಿ ಅವರು, ಅವರು ಜನಪದ ಅಕಾಡೆಮಿದು ಅಧ್ಯಕ್ಷರಿದ್ರಲ್ಲ, ಅವರು ನಂದು ಸಂದರ್ಶನಕ್ಕೆ ಬೆಳಗಾವಿ ಬಂದು, ಇವರು ವಿದ್ಯಾ ಭಜಂತ್ರಿ ಅವರು ಮೇಡಮ್ ಇದ್ದಾಗ ಬಂದು ನಂದು ಇದನ್ನ ತಗೊಂಡು ಹೋದ್ರು, ಅವರು ಸಂದರ್ಶನ ತಗೊಂಡ್ರು. ಅಲ್ಲಿ ನಾ ಏನ್ ಮಾಡಿದೆ, ಹಾರ್ಮೋನಿಯಂ ಸಾಥ್ ಮಾಡ್ಕೊಂಡು ತಬಲಾ ತಗೊಂಡೋಗಿ ಅವ್ರ ಮುಂದೆ ತಬಲಾ ಬಾರಿಸ್ಕೊಂತ ನಾ ಹಾಡು ಹಾಡಿದೆ. ಇದ ಹಾಡೆ ಹಾಡಿದೆ. ಹಾಡಿದ್ಮೇಲೆ ಅವ್ರು ಬಹಳ ಖುಷಿ ಆದ್ರು, ಯಾರು ಮಂಜಮ್ಮ ಜೋಗ್ತಿ ಅವರು. ಆಮೇಲೆ ಆಗಿ ಇಲ್ಲಮ್ಮ ನಿಂಗೆ ಯಾವ ಅವಾರ್ಡ್ ಸಿಕ್ಕಿಲ್ಲ ನನಗೆ ಅಂತಂದ್ರು. ಆಮೇಲೆ ನಾನು ಏನ್ ಮಾಡಿದೆ, ನನ್ನ ಕಲಾವಿದರದು ಪೆನ್ಷನ್ಗೂ ನಾನು ಅಪ್ಲೈ ಮಾಡಿದ್ನಮ್ಮ, ಅದು ನಾನು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಕೊಟ್ಟೆ. ಆ ಸಂದರ್ಶನಕ್ಕೆ ಅವ್ರು ಬಂದಿದ್ರು ಮಂಜಮ್ಮ ಜೋಗ್ತಿ ಅವರು. ಅವ್ರಂದ್ರು ನಂದು ಪಾಸ್ ಮಾಡಿ ಇದನ್ನ ಮಾಡಿ. ಸೊ ಅವ್ರು ನನಗೆ ಫೋನ್ ಮಾಡಿದ್ರು, ಇಲ್ಲಮ್ಮ ನೀ ಪಾಸ್ ಆಗಿದ್ದೀನಿ, ನಿನ್ ಕಲಾವಿದರದ್ದು ಸಂಘದ್ದು ನಿನಗೆ ಪೆನ್ಷನ್ ಲಾಗು ಆತು, ಏಕ್ದಮ್ ಆಗಿದ್ದು ಬಹಳ ಚಂದ ಹಾಡ್ದಮ್ಮ ನೀನು ಅಂತ ತಿಳ್ಕೊಂಡು. ಆಮೇಲೆ ಅವ್ರು ಏನ್ ಮಾಡಿದ್ರು ನನಗೆ, ಇದು ಪ್ರಶಸ್ತಿಗೂ ಅವರು ನನಗೆ ಪ್ರಶಸ್ತಿಗೂ ನೀವು ಸ್ವಲ್ಪ ಅಪ್ಲೈ ಮಾಡಮ್ಮ ಅಂತಂದ್ರು. ಸರಿ ಅಂತ ತಿಳ್ಕೊಂಡು ಜನಪದ ಅಕಾಡೆಮಿದು ಫಾರ್ಮ್ ಫಿಲ್ ಅಪ್ ಮಾಡಿಕೊಟ್ಟೆ. ಅದನ್ನ 2020-21 ಇಸ್ವಿಗೆ ನಂದು ಪಾಸ್ ಆಯ್ತಪ್ಪ, ನಿಂದು ಪ್ರಶಸ್ತಿ ಕೊಡ್ತೇವೆ ಅಂತಂದು ಫೋನ್ ಬಂತು ನನಗೆ. ಸೊ ಅವಾಗ ಲಾಕ್ಡೌನ್ ಮತ್ತೆ ಕರೋನಾ ಇತ್ತು ಅವಾಗ, ಹಿಂಗಾಗಿ 1 ವರ್ಷ ಮತ್ತೆ ಪೋಸ್ಟ್ ಪೋನ್ ಮಾಡಿ 2022 ನನಗೆ ಹೊಸಪೇಟೆ ಕರೆದು ನನಗೆ ಅವಾರ್ಡ್ ಕೊಟ್ರು, ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ರು. ಒಂದ್ ಸೈಡ್ ಇವ್ರು ನಿಂತಾರ, ಆನಂದ್ ಸಿಂಗ್ ಅಂತಂದು ಮನ್ಸ್ ಮಂತ್ರಿಯವ್ರು ನಿಂತಾರ, ಒಂದ್ ಸೈಡ್ ಮಂಜಮ್ಮ ಜೋಗ್ತಿ ಅವ್ರು ರಾಜ್ಯಾಧ್ಯಕ್ಷರು ನಿಂತು ನನಗೆ ಅವಾರ್ಡ್ ಕೊಟ್ರು. ಮತ್ತೇನಿಲ್ಲ,
0: ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾಗ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕರೆ ಅದರಿಂದ ಆಗುವಂತ ಸಂತೋಷ ಮತ್ತೊಂದಿಲ್ಲ ಅಂತ
1: ಹೇಳ್ಬೋದು.
0: ಅದು ತಮ್ಮ ಮಾತಿನಲ್ಲೇ ಗೊತ್ತಾಗ್ತಿದೆ. ಮೇಡಮ್, ಈಗ ತಾವು ಸಾಕಷ್ಟು ವೇದಿಕೆಗಳಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನ ನಡೆಸಿರ್ತೀರಿ, ತಮ್ಗೆ ಅತ್ಯಂತ ಸಂತೃಪ್ತಿ ತಂದು ಕೊಟ್ಟಂತಹ ವೇದಿಕೆ ಯಾವುದು ಅಂತ?
1: ನಾಂಗ ಕನ್ನಡ ಸಾಹಿತ್ಯ ಪರಿಷತ್ತು ನಾನೇ ಹಾರ್ಮೋನಿಯಂ ಸಾಥ್ ಮಾಡ್ಕೊಂತಾನು ಹಾಡಿದ್ದೇನಮ್ಮ. ಸೊ ಹಂಗ ಅನುಭವ ಬಹಳ ಆಗಿದವ್ರಮ್ಮ ನನಗೆ. ಇಡೀ ನಾನ್ ಬೆಳಗಾವ್ ಡಿಸ್ಟಿಕ್ ದಾಗ ಎಲ್ಲಾ ಕಡೆ ಹಾಡಿನಿ, ಮತ್ ನನಗ ಎಲ್ಲಾ ಸ್ಟೇಜು ನನಗ ಸಂತೋಷ ಕೊಟ್ಟಿದ್ದವ್ರಮ್ಮ. ಮತ್ತೆ ಎಲ್ಲಾ ಸ್ಟೇಜು ನನಗ ಇದನ್ ಮಾಡಿದಾರ ಚಲೋ ಅಗ್ದು ಖುಷಿಯಿಂದ ಕೇಳಿ. ಮತ್ತ ನನಗ ಗುರ್ತಿಲ್ದ ಪರಿಚಯ ಇಲ್ದ ಜನ ಸದ ನನ್ನಿಂದ ನಂಬರ್ ತಗೊಂಡು, ನೀವ್ ಎಲ್ಲಿರ್ತೀರಮ್ಮ, ನೀವು ಕ್ಲಾಸ್ ತಗೊಂತೀರಾ, ನಿಮ್ಮ ಹತ್ರ ಕ್ಲಾಸಿಗೆ ಬರೋಣ ಅಂತಂದು ದೊಡ್ಡ ದೊಡ್ಡ ಎಲ್ಲರೂ ಕೇಳಿದಾರ. ಇವನ್ ಇಲ್ಲಿವರೆಗೆ ಅಂದ್ರೆ ಎಲ್ಲಾ ವೇದಿಕೆನೂ ನನಗೆ ಸಂತೋಷ ಕೊಟ್ಟಿದೆ ಅಂತ ಹೇಳಕ್ ಅಡ್ಡಿ ಇಲ್ಲ.
0: ಅಂದ್ರೆ ಈಗ ಸಂಗೀತ ಕಲಿಯುವಂತಹ ಆಸಕ್ತಿ ಉಳ್ಳವರಿಗೆ ತಾವು ಸಂಗೀತವನ್ನ
1: ಕಲಿಸ್ತೇನೆ. ಆಮೇಲೆ ನನಗೊಂದು ಬಹಳ ಸಂತೋಷ ಪಟ್ಟದ್ದು ಸ್ಟೇಜ್ ಅಂದ್ರೆ ಇವ್ರಿ ಕಂಬಾರ್ ಅವರು, ಚಂದ್ರಶೇಖರ್ ಕಂಬಾರ್ ಅವರು ಸಾವಳಿಗೆ ಒಳಗ ಜಾತ್ರೆ ಒಳಗೆ ನಂದು ಇನ್ವಿಟೇಷನ್ ನಂದು ಹೆಸರು ಕಾರ್ಡ್ ಒಳಗೆ ಪ್ರಿಂಟ್ ಮಾಡಿ ನನ್ನ ಇನ್ವೈಟ್ ಮಾಡಿದ್ರು ಎಲ್ಲಿ ಸಾವಳಿಗೆ ಅಜ್ಜವರು ಸಾವಳಿಗೆ ಮಠದಲ್ಲಿ. ಅಲ್ಲಿ ನನ್ನ ಬಾಜುಕನೇ ಇವ್ರು ಕುಂತಿದ್ರು, ಯಾರು ಚಂದ್ರಶೇಖರ್ ಕಂಬಾರ್ ಅವರು ಕನ್ನಡ ಅಕಾಡೆಮಿ ಅವರು ದಿಲ್ಲಿ ಒಳಗೆ ಅವರು ಕೆಲಸ ಮಾಡ್ತಿದ್ದಾರೆ, ಇಲ್ಲೇ ಗೋಡ್ಗೇರಿ ಅವರು ಗೋಕಾಕ್ ಹತ್ರ. ನಾ ಏನ್ ಮಾಡಿದ್ನಂದ್ರೆ ಅವರು ಈಗ ಅಧ್ಯಕ್ಷರದಾರ ಅಂತ ತಿಳ್ಕೊಂಡು ಅವ್ರ ಹಾಡನ್ನ ಹಾಡಿದ್ನಿರ ಅಲ್ಲೇ ತಿಳಿತಿಲ್ರಿ, ಅವ್ರ ಹಾಡು ಹಾಡಿದ್ದಕ್ಕೆ ಇಷ್ಟು ಖುಷಿ ಆದ್ರು ಅವರು ಚಂದ್ರಶೇಖರ್ ಕಂಬಾರ್ ಅವರು. ಯಾಳಿಗೆ ಮೇಡಮ್ ಅಂದ್ರು, ನಮಸ್ಕಾರ ನಿಮ್ಗೆ ಅಂದ್ರು, ಯಾಕ್ರಿ ಅಂದೆ, ನಾವು ಬರೇ ಬರದ್ ಬರದ್ ಇಡ್ತೀವ್ರಿ ನಾವು ಕಪಾಟ್ನಲ್ಲಿ, ಆದ್ರೆ ಅದನ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ಟ್ಯೂನ್ ಹಚ್ಚಿ ಹಾಡೋರು ಅಂದ್ರೆ ನಿಮ್ಮಂತ ಕಲಾವಿದರು ರುದ್ರಮ್ಮ, ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ನಾನು ಅಂತ ಚಂದ್ರಶೇಖರ್ ಕಂಬಾರ್ ಅವರು ಅಂದ್ರು. ಅಣ್ಣ ನಿಮ್ಮ ಆಶೀರ್ವಾದದಿಂದ ನಾನು ನಿಮ್ಮ ಹಾಡ ಹೇಳಿದೆ ನಾನು ಅಂತ ಹೇಳಿದೆ ನಾನು ಅವ್ರಿಗೆ.
0: ಅಂದ್ರೆ ಕವಿಯ ಒಂದು ಕವಿತೆಗೆ ಜೀವ ತುಂಬುವಂತಹ ಕಾರ್ಯವನ್ನ ತಾವು ಮಾಡ್ತೀರಾ ತಮ್ಮ ಸಂಗೀತದ ಮೂಲಕ. ಮೇಡಮ್, ಈಗ ನಾವು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಮ್ಗೆ ನಮ್ಮ ಕುಟುಂಬದ ಸಹಕಾರನೂ ಬಹಳಷ್ಟು ಮುಖ್ಯವಾಗುತ್ತೆ. ತಮ್ಮ ಕುಟುಂಬದ ಸಹಕಾರ ಹೇಗಿದೆ, ಹಾಗೇನೆ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ.
1: ಕುಟುಂಬದ ಪರಿಚಯ ಅಂದ್ರೆ ನಮ್ಮ ಅಜ್ಜಾರಿ ಬಯಲಾಟದೊಳಗೆ ಹೆಣ್ಮಕ್ಳು ಪಾತ್ರ ಹಾಕ್ತಿದ್ರಂತೆ. ಸೊ ಅವ್ರದ್ದು ನನ್ಗೆ ಎಲ್ಲಿ ಬ್ಲಡ್ ನ ಬಂದಿತ್ತು, ಎಲ್ಲಿ ಜೀನ್ಸ್ ಆಗಿದ್ದಾಗಿತ್ತು ಗೊತ್ತಿಲ್ಲ ನನಗೆ. ಅವ್ರದ್ದು ಈ ನೋಡ್ರಿ, ಮುಂದಿನ ವಾರ ನಮ್ಮ ಅಜ್ಜಂದು ಮದುವೆ ಇತ್ತಂದ್ರೆ ಈ ವಾರ ಪೂರ್ತಿ ಕೂದಲ ತೆಗೆದಿದ್ದಾರೆ ಪಾಪ ಒಂದು. ಮತ್ತೆ ಬಾಳ ಚಂದಿದ್ರು ನಮ್ಮ ಅಜ್ಜಾರಿ, ಹೆಣ್ಮಕ್ಳು ಪಾತ್ರ ಹಾಕ್ತಿದ್ರು, ಈ ಎಣಿಗೆ ಬಾಳಪ್ಪನವ್ರು ಇದ್ರ ಹಂಗಿದ್ರು, ಆದ್ರೆ ಸ್ವಲ್ಪ ಗಿಡ್ಡ, ಆದ್ರೆ ಈ ಹೆಣ್ಮಕ್ಳು ಪಾತ್ರ ಮಾತ್ರ ಬಯಲಾಡ್ತಾ ಮಾಡ್ತಿದ್ರು. ಆ ಹಾಡ್ ನಮ್ಮ ಅಜ್ಜಾರಿ ಈಗೂ ಹೇಳ್ತಿದ್ರಿ, ಇತ್ತಿತ್ತಲಾಗೂ ಹೇಳ್ತಿದ್ರು. ಅದ್ರಾಗ ಒಂದ್ ಲಾಸ್ಟ್ ಹಾಡ್ ಅಂದ್ರೆ, ಅವಾಗ ಬಯಲಾಟ ಅಂದ್ರೆ ಗೊತ್ತಲ್ರಮ್ಮ ನಿಮ್ಗೆ, ಬೆಳಿಗ್ಗೆ 5 ಗಂಟೆಗೆ ಅವ್ರು ಮಂಗಳಾರತಿ ಮಾಡ್ತಿದ್ರು. ಅದ್ರಾಗ ಆ ಮಂಗಳಾರತಿದ ಒಂದ್ ಹಾಡ್ ಹೇಳ್ತಾರೆ ನೋಡ್ರಿ ನಿಮ್ಗೆ. ಗಂಗೆ ಯಾರೋ ತೀ ಬೆಳಗ ಶಂಭೋ ಶಂಕರಗ

0: ಈ ಮಂಗಳಾರತಿ ಇದನ್ನ ಹಾಡಿ ಬೆಳಿಗ್ಗೆ 5 ಗಂಟೆಗೆ ಮಂಗಳಾರತಿ ಪೂರ್ತಿ ಮುಗಿಸಿ ಬಯಲಾಟ ಮುಗಿಸಿ ಮನೆಗೆ ಬರ್ತಿದ್ದಂತೆ ನಮ್ಮ ಅಜ್ಜ ಅವರು.
1: ಮೇಡಮ್, ಈಗ ನಾವು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಮಗೆ ನಮ್ಮ ಕುಟುಂಬದವರ ಸಹಕಾರನೂ ಅಷ್ಟೇ ಬೇಕಾಗುತ್ತೆ. ತಮ್ಮ ಯಜಮಾನರ ಸಹಕಾರ ಯಾವ ರೀತಿ ಇದೆ, ತಮ್ಮ ಕುಟುಂಬದ ಪರಿಚಯವನ್ನ ಮಾಡಿಕೊಡಿ.
0: ನಮ್ಮ ಕುಟುಂಬ ಅಂದ್ರೆ ನಮ್ಮ ಗಂಡ ಮನೆಯದಂದ್ರೆ ಬ್ಯಾಡಗಿದಂದ್ರೆ ತವ್ರ ಮನೆಯದು ಚಂದ್ರಪಟ್ಟಣ ಅಂತ, ಗಂಡ ಮನೆಯದಂದ್ರೆ ಯಾಳಗಿ. ನಮ್ಮ ಮಾವಾರು ಕಮಿಷನರ್ ಇದ್ದಾರೆ, ವಿಸಿ ಯಾಳಗಿ ಅಂತಂದು ಕಮಿಷನರ್ ಇದ್ರು. ಅವ್ರಿಗೆ 6 ಜನ ಮಕ್ಕಳು, ನಮ್ಮ 5 ಭಾವಗಳು 6 ಜನ, ಅದರಲ್ಲಿ 4ನೇ ನಂಬರ್ ನಮ್ಮ ಮನೆಯವರು. ಇವರು ನಮ್ಮ ಕರ್ನಾಟಕ ಆಗಿರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇದ್ರು. ತಿಳಿತರೆ ಅವರು ಸಂಗೀತ ಪ್ರಿಯರ್. ಅವರು ಅಂದ್ರೆ ಅವರು ಬ್ಯಾಡಗಿ ಬಂದ್ರು ಕೂಡ ಬಿಫೋರ್ ಮ್ಯಾರೇಜ್ ಆಯ್ತು ಆಫ್ಟರ್ ಮ್ಯಾರೇಜ್ ಆಯ್ತು ಅವ್ರ ಮುಂದೆ ನಾನ್ ಮತ್ತೆ ಹಾರ್ಮೋನಿಯಂ ಸಾಥ್ ಮಾಡ್ಕೊಂತ ನಾ ಹಾಡ್ಲೇಬೇಕು. ಅವ್ರಿಗೆ ಇಷ್ಟವಾದ ಹಾಡಂದ್ರೆ ಸಂತ ತುಕಾರಾಮದಾಗ ಜಯತು ಜಯ ವಿಠಲ ಆಯ್ತಲ್ಲ, ಅದನ್ನ ಕಂಪಲ್ಸರಿ ಹಾಡಿಸ್ತಿದ್ರು ಅವರು. ಆಯ್ತರೆ ಆಮೇಲೆ ನಾನು ಇಲ್ಲಿ ಬಂದ್ಮೇಲೆ ನನ್ಗೆ ಎದುರಾಗಿ ಇಂಟ್ರೆಸ್ಟ್ ಆಯ್ತು ಅಂತ ಅವ್ರು ತಿಳ್ಕೊಂಡ್ರು. ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ನನ್ನ ಜೊತೆಗೆ ಅವರು ಬಂದ್ರು. ಆಮೇಲೆ ನಾನು ರೇಡಿಯೋ ಸಿಂಗರ್ ಹೌದು, ಈಗ 30 ಇಯರ್ಸ್ ಬ್ಯಾಕ್ ತಾವೇ ಸ್ವತಃ ನನ್ಗೆ ಹಿಂಗ ಸ್ಟೇಷನ್ಗೆ ಬಂದು, ಆಮೇಲೆ ನನ್ಕಿಂತ ಜಾಸ್ತಿ ಅವ್ರು ಪರಿಚಯ ಅದರಲ್ಲಿ ಧಾರವಾಡ ಸ್ಟೇಷನ್ ದಲ್ಲಿ. ಯಾಳಿಗೋರು ನೀವು ಒಳಗೆ ಬರೀ ಸ್ಟುಡಿಯೋದಾಗ ಕುತ್ಕೊಳ್ರಿ, ನೀವ್ ಏನು ಮಾಡಲ್ಲ, ಸುಮ್ಮನೆ ತಂಬಾಕು ಹಾಕೊಂಡು ಬಾಯಿ ಮುಚ್ಕೊಂಡು ಕುಂದಿರ್ತೀರಿ, ಗೊತ್ತೈತಿ, ನೀವು ಮತ್ತೆ ಒಳಗೆ ಬರ್ರಿ, ಆಮೇಲೆ ಮೇಡಮ್ ಒಳಗೆ ಕರ್ಕೊಂತೀವಿ ಅಂತಿದ್ರು ಧಾರವಾಡದಲ್ಲಿ. ಹಿಂಗಾಗಿ ನನ್ಗೆ ನಮ್ಮ ಮನೆಯವರು ಸ್ಕೋಪ್ ಕೊಟ್ಟು ನನ್ನ ಈ ಮಟ್ಟಕ್ಕೆ ತಂದವರು ಅಂದ್ರೆ ನಮ್ಮ ಮನೆಯವರು ಅಂತ ಹೇಳಕ್ ನನಗೆ ಸಂತೋಷ ಅನಿಸ್ತೈತಿ. ಅವ್ರು ಬೇರೆಯವ್ರ ಜೊತೆ ನೀ ಆ ಗಂಡ ಮಕ್ಕಳ ಜೊತೆ ಮಾತಾಡ್ಬೇಡ, ಇಲ್ಲಿ ಮಾತಾಡ್ಬೇಡ, ಆ ಸ್ಟೇಜ್ ಮ್ಯಾಗ ಬೇಡ, ಈ ಸ್ಟೇಜ್ ಮ್ಯಾಗ ಹೋಗ್ಬೇಡ ಅಂತ ಹೇಳಿದ್ರೆ ಬಿಲ್ಕುಲ್ ನಾ ಈ ಮಟ್ಟದ ಮಟ್ಟ ನಾ ಬರಕ್ ಸಾಧ್ಯದಿಲ್ಲ. ಯಾಕಂದ್ರೆ ಸೊ ನಮ್ಮ ಮನೆಗೆ ಎಲ್ಲರೂ ಗ್ರಾಜ್ಯುಯೇಟ್ ಮತ್ತೆಲ್ಲರೂ ಕ್ಲಾಸ್ 1 ಆಫೀಸರ್. ನಮ್ಮ ಮನೆಯಲ್ಲಿ ಗೋವಾ ಗೌರ್ಮೆಂಟ್ ನಲ್ಲಿ ನಮ್ಮ 5 ದಿನ ಕೆಲಸ ಮಾಡಿದಾರೆ, ಡಾಕ್ಟರ್ ಅರವಿಂದ್ ಯಾಳಿಗಿ ಅಂತ. ಅವ್ರು 4th ಗ್ರೇಜರ್ ಮೇಲೆ ಪೋಯಮ್ಸ್ ಬರೆದು ಎಲ್ಲ ಔಟ್ ಆಫ್ ಕಂಟ್ರಿ ಎಲ್ಲ ಓಡಾಡಿ ಬಂದಿದ್ದಾರೆ ನಮ್ಮ 5ನ. ಆಮೇಲೆ ಎಲ್ಲರೂ ಕ್ಲಾಸ್ 1 ಆಫೀಸರ್. ಹಿಂಗಾಗಿ ಮತ್ತೆ ದೊಡ್ಡ ಸಾಹಿತಿ ಅಂದ್ರೆ ನಮ್ಮ ಮಾಲಿಂಗ್ ಯಾಳಿಗಿ ಅಂತಂದು ಮುಂಡ್ರಿಗೆಯಲ್ಲಿ, ಅವರು ದೊಡ್ಡ ಸಾಹಿತಿರಿ ಆ ಕ್ಷೇತ್ರದಲ್ಲಿ. ಆಮೇಲೆ ಅವರು ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ಬರೆದಿದ್ದಾರೆ. ಆಮೇಲೆ ಮುಂಡ್ರಿಗೆ ಅಂದಾಸ್ವಾಮಿ ಮಠಕ್ಕಂತರು ಸಾಕಷ್ಟು ಪುಸ್ತಕ ಬರೆದು ಕೊಟ್ಟಿದ್ದಾರೆ ನಮ್ಮ ಮಾಮರು, ದೊಡ್ಡ ಸಾಹಿತಿ ಅವರು. ಹಿಂಗಾಗಿ ನಮ್ಮ ಮನೆಗೆ ಮತ್ತೆ ಹಂಗಿಂಗ ಇದು ಇಲ್ಲ, ಎಲ್ಲರೂ ಕಲಿತು ಗ್ರಾಜ್ಯುಯೇಟ್ ಆಗಿ ಎಲ್ಲರೂ ಕ್ಲಾಸ್ 1 ಆಫೀಸರ್ ಇದ್ರು ಅಂದ್ಕೊಳ್ಳೇನೆ ನಮ್ಮನ್ನ ಎಲ್ಲರನ್ನು ಫ್ರೀಯಾಗಿ ಬೆಳೆಸಿದ್ರು ಅವರು. ನಾನು ನಿಜವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಮನೆಯಲ್ಲಿ ನಾ ತವ್ರ ಮನಿಕ್ಕಿಂತ ಹೆಚ್ಚು ಸಂತೋಷ ಪಟ್ಟದ ಮನೆ ಅಂದ್ರೆ ನನ್ನ ಯಾಳಿಗೆಯವ್ರ ಮನೆ. ನೀ ಸೊಸೆ ಅದೇ, ನೀ ಹಿಂಗ ಮಾಡೋ ಹಂಗ ಮಾಡೋ ಅಂತ ಯಾರು ನನಗಂದಿಲ್ಲ. ಈಗೂ ಸದ ನನಗೆ ಇಬ್ರು ಮೈದುಗಳು ಅಷ್ಟೇ ಅದಾರ, ಅವ್ರನ್ನ ನನಗೆ ಒಡ ಹುಟ್ಟಿದ ಹಣ್ಣುಗಳಿಲ್ಲ ಅಂತ ಹೇಳಿ ಅವ್ರನ್ನ ನಾನು ಸ್ವತಃ ಒಡ ಹುಟ್ಟಿದ ಅಣ್ಣನ ಜಗದಾಗ ನಮ್ಮ ಡಾಕ್ಟರ್ ಅರವಿಂದ್ ಅವ್ರನ್ನ, ನಮ್ಮ ಶ್ರೀಕಾಂತ್ ಯಾಳಿಗೆಯವ್ರನ್ನ ನಾನು ಅಣ್ಣನ ಸಮಾನ ನಾನು ಅವ್ರನ್ನ ಈಗ ಇಲ್ಲಿವರೆಗೂ ಆ ಟೈಪ್ ನಾ ಟ್ರೀಟ್ ಮಾಡ್ಕೊಂತ ಬಂದಿದ್ದೇನೆ ಅವ್ರನ್ನ. ಮತ್ತೆ ನಾವು ಊಟ ಮಾಡ್ಬೇಕಾದ್ರೆ ಕೂಡ ನಾವೆಲ್ಲರೂ ಕೂಡ ಊಟ ಮಾಡ್ತಿದ್ವಿ. ನಮ್ಮ ಅತ್ತೆಯವರು ಹಂಗಿದ್ರಿ, ತಾವು ತಾಟ ಹಚ್ಕೊಂಡು ನಮ್ಗೆಲ್ಲರಿಗೆ ಇನ್ನೊಂದು ಸ್ವಸ್ಥರಿಕ್ಸದ. ನಮ್ಮ ಅತ್ತೆಯವರು ಊಟಕ್ಕೆ ತಾವು ಅಡಿಗೆ ಮಾಡಿ ಬಡಿಸ್ತಿದ್ರಿ, ಅಂದ್ರೆ ಎಷ್ಟು ನಸೀಬ್ ಇರ್ಬೇಕು ಹೇಳ್ರಿ ನಮ್ದು. ಹಿಂಗ ನಾವು ತವ್ರನಿಂದ ಮರ್ತು ಬಿಟ್ಟಿದ್ವಿ, ಈಗೂ ನಾ ತವ್ರನಿಗೆ ಹೋದ್ರೆ ಜಾಸ್ತಿ ದಿವಸ ಇರಂಗಿಲ್ಲ, ಮತ್ತೆ ಯಾಳಿಗೆಯವ್ರ ಮನೆಗೆ ಬಂದಿರ್ತಾರೆ.
1: ಖಂಡಿತ ಮೇಡಮ್, ನಾವೀಗ ಯಾವುದೇ ಹೆಣ್ಮಕ್ಳು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಕುಟುಂಬದವರ ಸಹಕಾರ ಬಹಳಷ್ಟು ಮುಖ್ಯವಾಗುತ್ತೆ. ತಮಗೆ ಸಂಪೂರ್ಣ ಸಹಕಾರ ಸಿಕ್ಕಿದೆ.
0: ಈಗಾದ್ರೂ ಮಕ್ಕಳಾದ್ರೂ ಹಂಗೆ ಅದಾರೆ ನನ್ಗೆ, ಒಂದೇನು ಹೇಳಿದ್ರು ಸದ ಇಲ್ಲ ನಂಗೆ.

ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣೆ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

0: ಮೇಡಮ್, ತಾವು ಸಂಗೀತದಲ್ಲಿ ಇಷ್ಟೊಂದು ಸಾಧನೆಯನ್ನ ಮಾಡಿದ್ದೀರಿ, ಈಗ ನಿಮ್ಮ ಮಕ್ಕಳಾಗಿರ್ಬಹುದು ಮೊಮ್ಮಕ್ಕಳಾಗಿರ್ಬಹುದು ನಿಮ್ಮ ದಾರಿಯಲ್ಲಿ ಬರ್ತಾ ಇದ್ದಾರ, ಈ ಸಂಗೀತವನ್ನ ಕಲಿತಾ ಇದ್ದಾರ? ಹೇಗೆ
1: ಮಕ್ಕಳು ಅದಕ್ಕೆ ಇಂಟ್ರೆಸ್ಟ್ ಕೊಡ್ಲಿಲ್ಲ? ಯಾಕಂದ್ರೆ ಅದನ್ನು ಹೇಳ್ತೇನೆ ನಿಮಗೆ, ಈ ನಮ್ಮನೆಯವರು ಔಟ್ ಆಫ್ ಡಿಸ್ಟಿಕ್ ಅವರು ಕೆಲಸ ಮಾಡುದು, ಬೆಂಗಳೂರಲ್ಲಿ ಮಾಡಿದ್ರು, ಮೈಸೂರಲ್ಲಿ, ಬಳ್ಳಾರಿಯಲ್ಲಿ ಮಾಡಿದ್ರು. ಸೊ ಮಂತ್ಲಿ ಸೆಕೆಂಡ್ ಸ್ಯಾಟರ್ಡೆ ಸಂಡೆ ಅಷ್ಟೇ ಬೆಳಗಾವ್ ಬರ್ತಿದ್ರು. ಸೊ ನನಗೆ ಮಕ್ಕಳಿಗೆ ಏನ್ ಮಾಡ್ಬೇಕಂತ ನನಗೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರ ಮಕ್ಕಳು ನಾನು ಡಬ್ಬಿ ಕೊಟ್ಟು ನಾಲ್ಕು ಡಬ್ಬಿ ಕೊಟ್ಟು ಕಳಿಸಿ ಅಷ್ಟಾಗ ನನಗೆ ಆಗಿ ಹೋಗಿತ್ತು. ಅವ್ರು ತಾವು ಸ್ಕೂಲ್ ಮುಗಿಸಿ ಬರ್ತಿದ್ರು, ನಮ್ಮನೆಯವ್ರು ಬರೋದು ಸೆಕೆಂಡ್ ಸ್ಯಾಟರ್ಡೆ ಮಾರ್ನಿಂಗ್ ಬಂದು ಮತ್ ಸಂಡೆ ನೈಟ್ ಹೋಗ್ಬಿಡ್ತಿದ್ರಿ. ಹಿಂಗಾಗಿ ಮಕ್ಕಳಿಗೆ ನನಗೆ ಸೈಡ್ ಹಾಬಿ ನನಗೆ ಅದ್ರಾಗ ಮಾತ್ರ ವೀಕ್ ಆದೆ, ನಾನು ವೀಕ್ ಆದೆ ಅದ್ರಾಗ ನಾನು.
0: ಮೇಡಮ್, ತಮ್ಮ ಮುಂದಿನ ಯೋಜನೆಗಳೇನು ಈ ಒಂದು ಸಂಗೀತ ಕ್ಷೇತ್ರದಲ್ಲಿ, ತಮ್ಮ ಮುಂದಿನ ಯೋಜನೆಗಳು ಏನು ಅಂತ?
1: ಮುಂದಿನ ಯೋಜನೆ ಅಂದ್ರೆ ಈಗ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಕೊಟ್ಟಿನ್ರಿ ಮೊನ್ನೆ, AIPC ಅಂತಂದು, ಆಲ್ ಇಂಡಿಯಾ ಪೋಯಿಟ್ಸ್ ಕಾನ್ಫರೆನ್ಸ್ ಅಂತಂದು, ಅದ್ರಾಗ ನಾನು ಅಂದ್ರೆ ನ್ಯಾಷನಲ್ ದಾಗ ಮಾತ್ರ ಪಾದಾರ್ಪಣೆ ಮಾಡಿದ್ದೀನಿ ಈಗ ಅದೇ. ಸೊ ನಾಳೆ ನೆಕ್ಸ್ಟ್ ಮಂತ್ ಇದ್ರೊಳಗೆ ಇಟ್ಕೊಂಡಿದ್ದಾರೆ ಅದನ್ನ, ಈ ಹಾವೇರಿ ಡಿಸ್ಟಿಕ್ ನಾಗ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋಗ್ಬೇಕ್ರಿ ನಾನು, ಕುಪ್ಪಳ್ಳಿ ಒಳಗೆ ಇಟ್ಕೊಂಡಿದ್ದಾರೆ, ಅಲ್ಲಿ ಹೋಗ್ಬೇಕು AIPC ಇದಕ್ಕೆ. ಅಲ್ಲಿಂದ ದಿಲ್ಲಿಯಿಂದ ಬರ್ತಿದ್ದಾರೆ ಅವರು ಅಧ್ಯಕ್ಷರು, ದಿಲ್ಲಿಯಿಂದ ಬರ್ತಿದ್ರೆ ಅಲ್ಲಿ ನಾನು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೇನ್ರಿ. ನ್ಯಾಷನಲ್ ಮಾತ್ರ ಅಟೆಂಡ್ ಆಗಿದ್ದೇನ್ರಿ AIPC ದು. ಈಗ ಇಂಟರ್ನ್ಯಾಷನಲ್ ಹೋಗ್ಬೇಕಂತ ಒಂದು ಆಸೆ ಇದೆ, ದೇವರು ಏನ್ ಮಾಡ್ತಾನೋ ಗೊತ್ತಿಲ್ಲ.
0: ಮೇಡಮ್, ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಕೀರ್ತಿ ಹಬ್ಬಲಿ ಅನ್ನೋದು ನಮ್ಮ ಕೇಲಿ ವೇಣುಧ್ವನಿಯ ಆಶಯ. ಮೇಡಮ್, ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳ ಜೊತೆಗೆ ಒಳ್ಳೆಯ ಒಂದು ಸಂಗೀತದ ರಸದೌತಣವನ್ನ ನಮಗೆ ನೀಡಿದ್ರಿ, ಧನ್ಯವಾದಗಳು. ಮೇಡಮ್,
1: ತಮಗೂ ಅಷ್ಟೇ, ತಮ್ಮ FM ಸಿಬ್ಬಂದಿಯವರಿಗೆಲ್ಲ ನನ್ನ ಕೋಟಿ ಕೋಟಿ ನಮನಗಳು. ನನ್ನ ಅಲ್ಪ ವಿದ್ಯೆಯನ್ನು ಕಂಡು ಇಲ್ಲಿವರೆಗೆ ಕರೆ ತಂದು ಸಂದರ್ಶನ ತೆಗೆದುಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ತಮಗೂ ನಮಸ್ಕಾರ, ತಮ್ಮ ಸಿಬ್ಬಂದಿಯವರಿಗೆಲ್ಲರಿಗೂ ನಮಸ್ಕಾರ.
0: ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಜನಪದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಂಗೀತಗಾರರಾದಂತಹ ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು KL ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು. ಈಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ.

ಧ್ವನಿ 90.4 ಎಫ್ಎಂ ನ ಎಲ್ಲ ಕೇಳುಗರಿಗೂ ಜಯಮಾಲಾಳ ನಮಸ್ಕಾರ. ರೇಡಿಯೋ ಯಾವತ್ತಿಗೂ ಅವಶ್ಯಕತೆ ಇದೆ, ಅಂದ್ರೆ ಇವತ್ತಿಗೆ ನಾಳೆಗೆ ಅನ್ನುವಂತ ಮಾತಲ್ಲ. ಅದು ಮೊದಲೆಲ್ಲ ಹುಟ್ಟಿದ್ದೇ ರೇಡಿಯೋ ಮುಖಾಂತರ ನಾವೆಲ್ಲರೂ ಕೂಡ ಎಲ್ಲಾ ಸಂದೇಶವನ್ನು ಕೇಳ್ತಾ ಇದ್ವಿ. ಈಗ ರೇಡಿಯೋನಲ್ಲಿ ಬರುವಂತಹ ಸುದ್ದಿಗಳಿದೆಲ್ಲ, ಇದು ಜಿನ್ಯೂನ್ ಆದಂತಹ ಸುದ್ದಿಗಳು ಬರುತ್ತೆ. ಅದರಲ್ಲೂ ಕೂಡ ವೇಣು ಧ್ವನಿಯ ಮುಖಾಂತರ ದನಿ ಇಲ್ಲದೆ ಇರ್ತಕ್ಕಂಥವರಿಗೆ, ಅಂದ್ರೆ ಎಲ್ಲೂ ಕೂಡ ಎಲೆ ಮರೆಯ ಕಾಯಿಯ ಹಾಗೆ ಎಲ್ಲೋ ಅಡಿಗೆ ಕೂತಂತಹ ನಿಜವಾದ ಪ್ರತಿಭಾವಂತರನ್ನ ಒಂದು ವೇದಿಕೆಯನ್ನ ಸೃಷ್ಟಿಸಿ ಅವರಿಗೆ ಅವರ ಪ್ರತಿಭೆಯನ್ನ ತೋರಿಸಿಕೊಡುವಂತಹ ಮತ್ತು ಅವರ ಹೆಸರನ್ನ ಉಳಿಸುವಂತಹ ಮತ್ತು ಸಮಾಜಕ್ಕೆ ಅವರನ್ನ ಪರಿಚಯಿಸುವಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇದ್ದೀರಾ. ಇದು ಒಂದು ಮಾಹಿತಿ ಜೊತೆಯಲ್ಲಿ ಮನರಂಜನೆ ಅನ್ಬೋದು, ಅಥವಾ ಮನರಂಜನೆ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಇದು ಸಮಾಜ ಮುಖಿಯಾದಂತಹ ಕೆಲಸ, ತುಂಬಾ ಖುಷಿ ಆಗ್ತಿದೆ. ಕೇಳುಗರೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ನಮಸ್ಕಾರ.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣು ಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ, ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾಯಿದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನನಗೆ ಜ್ಞಾಪಕ ಇದೆ. ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ಒಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂತಹ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: ಇದುವರೆಗೂ ಕೇಳಿದಿರಿ ಗೀತ ಸಂಗಮ ಕಾರ್ಯಕ್ರಮವನ್ನು. ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಎಲ್ಲರಿಗೂ ನಮಸ್ಕಾರ. ಇದು ಮಹಾಕವಿ ಶ್ರೀ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂನ ಮೊದಲ ಸಂಚಿಕೆಯ ಕವಿಕೃತು ದರ್ಶನಂ ಎಂಬಂಥ ಆರಂಭದ ಭಾಗ. ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಶ್ರೀಕಾರದಿಂದ ಕಾವ್ಯ ಪ್ರಾರಂಭವಾಗುವ ಪದ್ಧತಿ ಇದೆ. ಶ್ರೀಕಾರವು ಮಂಗಳಕರವಾದದ್ದು. ಕಾವ್ಯವು ಮನುಷ್ಯನ ಜೀವನಕ್ಕೆ ಮಂಗಳವನ್ನು, ಅಭಯವನ್ನು, ನೆಮ್ಮದಿಯನ್ನು ಕೊಡಬೇಕು ಅನ್ನುವುದು ನಮ್ಮ ಎಲ್ಲ ಭಾರತೀಯ ಮತ್ತು ಕನ್ನಡ ಕವಿಗಳ ಮುಖ್ಯ ಧೋರಣೆಯೇ ಆಗಿದೆ. ಆ ಧೋರಣೆಗೆ ತಕ್ಕಂತೆ ವರಕವಿ ಕುಮಾರವ್ಯಾಸನಿರಲಿ, ಲಕ್ಷ್ಮೀಶ ಮಹಾಕವಿ ಇರಲಿ, ಮತ್ತು ಅದೇ ದಾರಿಯಲ್ಲೇ ಬಂದಂಥ ಶ್ರೀಯುತ ಕುವೆಂಪು ಅವರು ಕೂಡ ಶ್ರೀಕಾರದಿಂದಲೇ ತಮ್ಮ ಈ ಮಹಾಕಾವ್ಯದ ಪ್ರಾರಂಭವನ್ನು ಮಾಡಿದ್ದಾರೆ. ಈ ಕಥೆಯನ್ನು ಈಗಾಗಲೇ ನಾರದ ಮಹರ್ಷಿಗಳು ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದು ಅವರಿಗೆ ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ. ಅದನ್ನು ನಾವಿಲ್ಲಿ ಅಧ್ಯಾಹಾರ ಮಾಡಿಕೊಳ್ಬೇಕಾಗತ್ತೆ. ಹೀಗೆ ರಾಮನ, ಶ್ರೀರಾಮನ ಮಂಗಳಕರವಾದ ಕಥೆಯನ್ನು ಮಹರ್ಷಿ ನಾರದರ ವೀಣೆಯ ಮೂಲಕ, ಅಂದರೆ ಅದನ್ನು ಅವರು ಸಂಗೀತಾತ್ಮಕವಾಗಿ ಹೇಳಿದ್ದಾರೆ ಅನ್ನುವುದು ನಮಗೆ ಕುವೆಂಪು ಅವರು ಮೊದಲನೇ ಸಾಲಿನಲ್ಲೇ ತಿಳಿಸ್ಕೊಡ್ತಾರೆ. ಅದನ್ನೀಗಾಗಲೇ ಕೇಳಿಸ್ಕೊಂಡು ಮನಸ್ಸಿನಲ್ಲಿ ರಾಮನ ಕಥೆಯನ್ನು ಸಂಪೂರ್ಣವಾಗಿ ತುಂಬಿಕೊಂಡ್ಬಿಟ್ಟಿದ್ದಾರೆ. ಯಾರು? ವಾಲ್ಮೀಕಿ ಮಹರ್ಷಿಗಳು. ಆ ಕಥೆಯನ್ನು ಕೇಳಿದಾಗ ವಾಲ್ಮೀಕಿಗಳ ಸ್ಪಂದನ ಹೇಗಿತ್ತು ಅಂತ ಕುವೆಂಪು ಬರೀತಾರೆ. ಸ್ಪಂದನ ಇಲ್ಲದೆ ಹೋದರೆ ಕಾವ್ಯ ಬರೋದಿಲ್ಲ. ಮೊದಲು ಕವಿ ಸ್ಪಂದಿಸಿ ಕಾವ್ಯವನ್ನು ಬರೀಬೇಕು, ಅದು ಅರ್ಥ ಆಗತ್ತೆ. ಅದಕ್ಕೆ ರಸಿಕರು ಯಾವಾಗ ಇನ್ನೊಂದು ಸ್ಪಂದನವನ್ನು ಕೊಡ್ತಾರೆ ಆಗ ಕಾವ್ಯಕ್ಕೆ ಪೂರ್ಣತ್ವ ಬರುತ್ತೆ ಅನ್ನುವುದು ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯ ಒಂದು ಮುಖ್ಯ ವಿಚಾರವೇ ಆಗಿದೆ. ಅದರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಂಥ ನಮ್ಮ ಕುವೆಂಪು ಅವರು ಕಂಡಾವರೆಯೊಳ್ ಅಶ್ರುರಸಂ ಉಗುವನ್ಯಗಂ, ಆ ಶ್ರೀರಾಮನ ಕಥೆಯನ್ನು ಕೇಳಿದಾಗ ಕಣ್ಣಿನಿಂದ ರಸ, ಕಣ್ಣಿನಿಂದ ನೀರು ಉಕ್ಕಿ ಬಂತು. ಅದನ್ನು ಅವರು ನೀರು ಅಂತ ಬರೀತಿಲ್ಲ, ರಸ ಅಂತ ಬರೀತಾ ಇದ್ದಾರೆ. ಅದು ಆನಂದ ಬಾಷ್ಪ, ಅದು ನೆಮ್ಮದಿಯಿಂದ ಬಂದಂಥ ಒಂದು ಕಣ್ಣಿನ ನೀರು. ಅದನ್ನು ಕೇಳಿಕೊಂಡು ಮೈಯೆಲ್ಲ ಅವರಿಗೆ ಪುಳುಕಿತ ಆಗ್ಬಿಟ್ಟಿದೆ, ರೋಮಾಂಚನ ಆಗಿದೆ, ರೋಮಹರ್ಷ ತನ್ನ ರೋಮಾಂಚನ ಆಗಿದೆ, ಮೈ ನವಿರೆದ್ದಿದೆ. ಸಹೃದಯಂ ವಾಲ್ಮೀಕಿ, ಬಹಳ ಸೊಗಸಾಗಿದೆ. ಮುಂದೆ ರಾಮಾಯಣವನ್ನು ಬರೆದ ಮೇಲೆ ವಾಲ್ಮೀಕಿಗಳು ಕವಿಯಾದರು ಅಥವಾ ಮಹಾಕವಿಯಾದರು. ಸದ್ಯಕ್ಕೆ ಅವರು ಶ್ರೋತೃ ಅವರು. ವಾಲ್ಮೀಕಿಗೆ ನಾರದರೇ ಇವಾಗ ಹೇಳ್ತಾ ಇರೋದು. ಹೀಗಾಗಿ ನಾರದರು ಹೇಳುವ ಸ್ಥಾನದಲ್ಲಿದ್ದಾರೆ, ಇವರು ಅದನ್ನು ತುಂಬಿಕೊಳ್ಳುವ, ಆ ಕಾವ್ಯಧಾರೆಯನ್ನು ತುಂಬಿಕೊಳ್ಳುವ ಸ್ಥಾನದಲ್ಲಿದ್ದಾರೆ. ಈ ಒಂದು ಚಮತ್ಕಾರವನ್ನು ಸಹೃದಯರು ಗಮನಿಸಬೇಕು. ಇಂಥ ಅನೇಕ ಕಾವ್ಯ ಸೂಕ್ಷ್ಮದ ಭಾಗಗಳು ಇಡೀ ಕಾವ್ಯದ ಉದ್ದಕ್ಕೂ ಬರ್ತದೆ. ಇದನ್ನು ಮಂಗಳಕರವಾದ ಪುಣ್ಯಕರ ಕಾವ್ಯ ಅಂತ ಅಭ್ಯಾಸ ಮಾಡುವಂಥ ಒಂದು ಸಾಂಪ್ರದಾಯಿಕ ದೃಷ್ಟಿ ಒಂದು ಕಡೆ ಇದೆ, ಅದು ಒಳ್ಳೆಯದೇನೆ. ಅದಲ್ಲದೆ ಕುವೆಂಪುವಿನಂಥ ಪೂರ್ವದ ಮತ್ತು ಪಶ್ಚಿಮದ ದೊಡ್ಡ ದೊಡ್ಡ ಮಹಾಕಾವ್ಯಗಳೊಂದಿಗೆ ಜೀವನ ಪೂರ್ತಿ ಅನುಸಂಧಾನ ಮಾಡಿದಂಥ ಕವಿ ಎಂಥ ಸೂಕ್ಷ್ಮಗಳನ್ನು ಎರಡೂ ಮೂರನೇ ಸಾಲಿನಲ್ಲಿ ತೋರಿಸಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಈ ಕವಿಕೃತ ದರ್ಶನಂನಲ್ಲಿ ನಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ. ಹೀಗೆ ಸಹೃದಯರಾದಂಥ ವಾಲ್ಮೀಕಿಗಳು ನಾರದರು ಹೇಳಿದಂಥ ಶ್ರೀರಾಮನ ಕಥೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಭಾವಾವಿಷ್ಟರಾಗಿ ಅವರೇನು ಮಾಡ್ತಾ ಇದ್ದಾರೆ, ವಾಲ್ಮೀಕಿ ತಾಮ್ ನಡೆತಂದನ ಆತ್ಮಸುಖಿ. ಈ ವಾಲ್ಮೀಕಿಗಳ ಸ್ವಭಾವ ಏನು ಅಂತ ಹೇಳ್ತಾ ಇದ್ದಾರೆ ಕುವೆಂಪು. ಇವರು ಆತ್ಮಸುಖಿ, ಬೇರೆ ಯಾವುದರಲ್ಲೂ ಸುಖವನ್ನು ಕಂಡವರಲ್ಲ. ಜಗತ್ತಿನಲ್ಲಿರುವಂಥ ಅತ್ಯಂತ ದೊಡ್ಡ ನೆಮ್ಮದಿ ಅಂದರೆ ತನ್ನೊಳಗೆ ತಾನು ಆನಂದವಾಗಿ ಇರುವುದು. ಹೀಗೆ ತಾನು ಆತ್ಮಸುಖವನ್ನು ಪಡೆಯುವುದು ಒಬ್ಬ ಮಹಾಕವಿಯ ಲಕ್ಷಣ. ಕವಿಗೆ ತನ್ನೊಳಗೇನೆ ಆ ಒಂದು ಉಪಶಾಂತಿ ಅಥವಾ ಒಂದು ಶಮೆ ಅಂತ ಯಾವುದನ್ನು ಪೂತಿನವರು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಅದು ಇಲ್ಲದೆ ಹೋದರೆ ಜಗತ್ತಿಗೆ ಅವನು ಏನು ತಾನೇ ಕೊಟ್ಟಾನೋ? ಯಾರಿಗೆ ತನ್ನಲ್ಲಿ ನೆಮ್ಮದಿ ಇದೆಯೋ, ಆನಂದವಿದೆಯೋ, ಅದನ್ನು ಆತ ಇನ್ನೊಬ್ಬರಿಗೆ ಕೊಡಬಲ್ಲ. ಹಾಗಾಗಿ ಈ ವಾಲ್ಮೀಕಿ ಮಹರ್ಷಿ ಈತ ಆತ್ಮಸುಖಿ. ಕೇಳ್, ಓದುಗರಿಗೆ ಹೇಳ್ತಿದ್ದಾರೆ ಕುವೆಂಪು ಅವರು, ಕೇಳ್ ತಮಸಾ ನದಿ ತಟಿಗೆ. ತಮಸಾ ನದಿ ತಟಿಗೆ ಬಂದರು. ಅವ್ರು ಹೇಗಿದ್ರು ವಾಲ್ಮೀಕಿಗಳು? ತೇಜಸ್ವಿಗಳಾಗಿದ್ರು, ನೋಡೋದಕ್ಕೆ ಒಂದು ತೇಜಸ್ಸಿನಿಂದ ಕೂಡಿದ್ರು. ತರುಣಂ, ಇದು ಬಹಳ ಮುಖ್ಯ, ಅವರಿನ್ನೂ ಯೌವನಾವಸ್ಥೆಯಲ್ಲಿದ್ದಂಥ ತರುಣರು ಅವರು. ಅದನ್ನು ಆ ರೀತಿಯಲ್ಲೂ ತಗೋಬಹುದು ಅಥವಾ ಜ್ಞಾನವೃದ್ಧರು ಅನ್ನೋ ರೀತಿಯಲ್ಲೂ ತಗೊಳ್ಬೋದೇನೋ. ತಪೋವಲ್ಕಲ ವಸ್ತ್ರ ಶೋಭಿ, ಅವರು ತಪೋವಲ್ಕಲ ತಪಸ್ಸಿಗೆ ಹೊಂದುವಂಥ ನಾರುಮುಡಿಯನ್ನು ಉಟ್ಕೊಂಡಿದ್ದಾರೆ. ಅಂಥ ವಸ್ತ್ರದಿಂದ ಶೋಭಿಸ್ತಿರುವಂಥವರು ರಾಮನ ಕಥೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನದಿಗೆ ಬರ್ತಾ ಇದ್ದಾರೆ. ಆಗ ಪ್ರಕೃತಿ ತುಂಬ ಸುಂದರವಾಗಿದೆ. ಚೈತ್ರ ಮಾಸ, ಪಕ್ಷಿಗಳ ಇಂಚರ ಬರ್ತಾ ಇದೆ, ತಳ್ಳನೆಯ ಗಾಳಿ ಬೀಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಬಹಳ ಸ್ವಚ್ಛವಾಗಿರುವ ನದಿ, ಅದು ಶುದ್ಧವಾಗಿರುವ ನದಿ, ಅಲ್ಲಿ ಅದು ಮುಕುರ ಅಂತ ಹೇಳ್ತಾರೆ, ಅದೊಂದು ಕನ್ನಡಿ ಥರ ಇದೆ, ಅದು ಪುಲಕಿತ ಮುಕುರ. ಅದರಲ್ಲಿ ಮಜ್ಜನ ಕುಜ್ಜುಗಿಸಿ ಸ್ನಾನ ಮಾಡಬೇಕು, ಮಜ್ಜನ ಮಾಡಬೇಕು
ಅದಕ್ಕೆ ಅವರು ಉಜ್ಜುಗಿಸಿ, ಇಲ್ಲಿ ನೋಡಿ ಯಾವ ರೀತಿ ಅವರು ಒಳಪ್ರಾಸಗಳನ್ನು ಕುವೆಂಪು ಅವ್ರು ತರ್ತಾ ಇದ್ದಾರೆ. ಮಜ್ಜನಕ್ಕೆ ಉಜ್ಜುಗಿಸಿ, ಉಜ್ಜುಗಿಸುವುದು ಉದ್ಯೋಗಿಸುವುದು, ಅದಕ್ಕೆ ಆರಂಭಗೊಳ್ಳುವುದು, ಹಾಗೆ ಸ್ನಾನ ಮಾಡಬೇಕು ಅಂತ ಒಂದು ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆಗ ಕಾವ್ಯಕ್ಕೆ ಒಂದು ನಾಟಕೀಯ ತಿರುವು ಬರ್ತದೆ. ಸಲೀಲಾವಗಾಹಕ್ಕೆ ಸೋಪಾನಗಳನ್ನಿಳಿದು, ಅದು ಹೇಗೆ ನೀರು ಬಳಕ್ತಾ ಇದೆಯೋ, ಅಲೆಗಳು ಕಂಪಿಸ್ತಿದೆಯೋ, ಹಾಗೆಯೇ ಈ ಮೆಟ್ಟಿಲುಗಳಿದೆಯಂತೆ, ಅದಕ್ಕೆ ಸೋಪಾನಗಳಿದೆ ನದಿಗೆ, ತಮಸಾ ನದಿಗೆ, ಅದನ್ನು ಇಳ್ಕೊಂಡು ಬರ್ತಾ ಇದ್ದಾರೆ. ದಿಣ್ಣೆ ಮಳಲಂ ದಾಂಟಿ, ಆ ನದಿಯನ್ನು ಪ್ರವೇಶಿಸೋಕೆ ಮುಂಚೆ ಸ್ವಲ್ಪ ಮರಳಿದೆ, ಆ ದಡವನ್ನು ದಾಟಿಕೊಂಡು ಹೊಳೆಯ ಜೀವನದ ಅಂಚನಡಿಗಳಿಗೆ ಸೋಂಕಿಸಿರೆ. ಅಂದ್ರೇನು, ಇನ್ನೇನು ಅವರಿಗೆ ಜೀವನ ಸ್ಪರ್ಶ ಆಗ್ತಾ ಇದೆ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ನೀರಿಗೆ ಸಂಸ್ಕೃತದಲ್ಲಿ ಜೀವನ ಅಂತ ಹೆಸರು. ಯಾಕೆಂದ್ರೆ ನಮ್ಮ ಜೀವನವನ್ನು ಕಾಪಾಡುವುದೇ ಜೀವನ, ನೀರು. ನೀರಿದ್ರೆ ನಾವು ಬದುಕ್ತೀವಿ, ಸಲೀಲವಿಲ್ಲದೆ ಜಗತ್ತಿಲ್ಲ. ಹೀಗಾಗಿ ಈ ಹೊಳೆಯ ಜೀವನ ಮತ್ತು ಮುಂದೆ ಈ ಕಾವ್ಯಕ್ಕೆ ಜೀವನ ಸ್ಪರ್ಶವನ್ನು ಕೊಡುವಂಥ ಒಂದು ಸಂಗತಿ ಉಂಟಾಗ್ತಾ ಇದೆ. ಅದನ್ನು ಕುವೆಂಪು ಇಲ್ಲೇ ನಮಗೊಂದು ಸೂಚನೆ ಕೊಡ್ತಾ ಇದ್ದಾರೆ. ಜೀವನದ ಅಂಚನು ಅಡಿಗಳಿಗೆ ಸೋಂಕಿಸಿರೆ. ತಮ್ಮ ಪಾದಕ್ಕೆ ಅದನ್ನು ನೀರು ಸ್ವಲ್ಪ ತಾಕಕ್ಕೆ ಶುರುವಾಯಿತು. ಆಗ ಕೇಳ್ದತ್ತು ಒಂದು ಅದೊಂದು ರತಿಸುಖ ಚಾರು ನಿಸ್ವನಂ, ಒಂದು ರತಿಸುಖದ, ಒಂದು ಗಂಡು ಹೆಣ್ಣುಗಳು ಆನಂದ ಪಡುತ್ತಿರುವಂಥ ಆಗ ಉಂಟಾಗುವ ಶಬ್ದಗಳು, ಧ್ವನಿ ಏನಿದೆ, ಆ ರತಿಸುಖದ ಒಂದು ಆನಂದದ ಶಬ್ದಗಳು, ಅದು ಅವರಿಗೆ ಕಿವಿಡುತ್ತಿರುವಂಥ ಆಗ ಉಂಟಾಗುವ ಶಬ್ದಗಳು, ಧ್ವನಿ ಏನಿದೆ, ಆ ರತಿಸುಖದ ಒಂದು ಆನಂದದ ಶಬ್ದಗಳು, ಅದು ಅವರಿಗೆ ಕಿವಿಗೆ ಕೇಳಕ್ಕೆ ಆರಂಭವಾಯಿತು. ಅಂದರೆ ಮಹರ್ಷಿಯು ಕೇಳಿಸ್ಕೊಳ್ತಾ ಇರುವುದು ಒಂದು ರತಿಸುಖದ ಶಬ್ದವನ್ನು. ಈ ಕಾವ್ಯ ಶುರುವಾಗ್ತಿರುವುದು ರತಿಸುಖದ ಶಬ್ದವನ್ನು ಕವಿಯು, ಕವಿ ಇನ್ನೂ ಆಗಿಲ್ಲ ಅವರು, ಅವರು ತಮ್ಮ ಕಿವಿ ಮೇಲೆ ಬೀಳಿಸ್ಕೊಂಡ್ರು. ಆಮೇಲೆ ಏನಾಯಿತು ಅನ್ನುವುದರಿಂದನೇ ಈ ರಾಮಾಯಣ ಮಹಾಕಾವ್ಯವು ಪ್ರಾರಂಭವಾಗ್ತದೆ.

ಬಹಳ ಸೊಗಸಾಗಿದೆ. ಈ ಸಂದರ್ಭದಲ್ಲಿ ಕುವೆಂಪು ಅವರು ಈ ಮಹಾಕಾವ್ಯವನ್ನು ರಚನೆ ಮಾಡಿದ ಒಂದು ಸಂದರ್ಭದಲ್ಲಿ ಮತ್ತು ಅದಕ್ಕೆ ಪೀಠಿಕೆಯಾಗಿದ್ದಂಥ ನಮ್ಮ ಕನ್ನಡದ ನವೋದಯ ಸಂದರ್ಭದಲ್ಲಿ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರು. ಆಗ ನಮ್ಮ ನಾಡಿನಲ್ಲಿ ನೈತಿಕತೆ ಅಂತ ಹೇಳಿದ್ರೆ ಅದು ವಿಕ್ಟೋರಿಯನ್ ಮೊರಾಲಿಟಿ ಆಗಿದೆ. ಅಂದರೆ ಪಶ್ಚಿಮದ ಇಂಗ್ಲೆಂಡಿನ ಬ್ರಿಟನ್ನಿನವರ ನೀತಿ ಜೀವನ ಏನಿದೆಯೋ ಅದನ್ನು ನಮ್ಮ ನಾಡಿನ ಮಧ್ಯಮ ವರ್ಗದ ಜನ ಅನುಸರಿಸ್ತಿದ್ರು. ಅದರ ಪ್ರಕಾರ ಏನಾಗುತ್ತೆ ಅಂದರೆ ಕಾಮದ ಬಗ್ಗೆ, ಗಂಡು ಹೆಣ್ಣಿನ ಸುಖದ ಬಗ್ಗೆ ನಾವು ಮುಕ್ತವಾಗಿ ಮಾತನಾಡಬಾರದು ಅನ್ನುವುದು ಪಶ್ಚಿಮದವ್ರ ಪದ್ಧತಿಯಾಗಿತ್ತು. ಅದಕ್ಕೆಲ್ಲ ನಾವು ಒಳಗಾಗಿದ್ವಿ. ಆದರೆ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಈ ಥರದ ಯಾವ ರೀತಿಯ ಸಂಕೋಚಗಳು ಇಲ್ಲ. ಎಲ್ಲ ರೀತಿಯ ಶೃಂಗಾರದಲ್ಲಿ ಎರಡನ್ನೂ ಹೇಳ್ತಾರೆ. ಅದನ್ನು ವಿಸ್ತಾರವಾಗಿ ಹೇಳುವುದು ನಮ್ಮ ಪ್ರಾಚೀನ ಕಾವ್ಯಗಳ ಪದ್ಧತಿ. ಅಲ್ಲಿ ಕವಿಗಳು ಎಲ್ಲೂ ಕೂಡ, ಯಾವ ಮಹಾಕವಿಯು ಎಲ್ಲೂ ಯಾವುದೇ ರೀತಿಯ ಸಂಕೋಚವನ್ನು, ಗಂಡು ಹೆಣ್ಣಿನ ಸಂತೋಷವನ್ನು ವಿವರಿಸಬೇಕಾದ್ರೆ ಮಾಡಿಲ್ಲ. ಇಲ್ಲಿ ಕುವೆಂಪು ಅದೇ ದಾರಿಯನ್ನು ತುಳಿತಾರೆ. ಗಗನವೀಣಾ ತಂತ್ರಿಯಂ ಮಿಡಿದ ಆ ರತಿಸುಖದ ಶಬ್ದವನ್ನು, ಧ್ವನಿಯನ್ನು ಕೇಳಿದಾಗ ಏನಾಯಿತು ಅಂದರೆ ಆಕಾಶ ವೀಣೆ ಅದರ ಒಂದು ತಂತಿಗಳನ್ನು ಮೀಟಿದಂತೆ ಆಯಿತು. ಅಂದರೆ ಈ ಜಗತ್ತಿಗೆಲ್ಲ ಆ ರತಿಸುಖದ ಧ್ವನಿಯು ವ್ಯಾಪಿಸ್ತು ಅನ್ನುವುದು ಒಂದರ್ಥ. ಇನ್ನೊಂದು ರೀತಿ ನೋಡಿದ್ರೆ ಮಹೋಪಮೆಯನ್ನು ಬಳಸ್ತಾ ಇದ್ದಾರೆ. ಗಗನವೇ ವೀಣೆ, ಆಕಾಶ ವೀಣೆ. ಕಲ್ಪಿಸ್ಕೊಳ್ಳಿ ಸಹೃದಯರು, ಆಕಾಶವೇ ಒಂದು ವೀಣೆಯಾಗಿದ್ದರೆ ಸಂತೋಷ ಪಡ್ತಿರೋವಂಥ ಒಂದು ರತಿಸುಖದ ಶಬ್ದ ಏನಿದೆ ಅದನ್ನು ಕೇಳಿಸ್ಕೊಂಡಾಗ ಕವಿಯ ಮನಸ್ಸಿಗೆ, ವಾಲ್ಮೀಕಿಗಳ ಮನಸ್ಸಿಗೆ ಹರ್ಷ ಚಿತ್ತವಾಯಿತು, ತುಂಬ ಆನಂದವಾಯಿತು. ಮಹರ್ಷಿ ಎಲ್ಲಿಂದ ಬರ್ತಾ ಇದೆ ಈ ಸದ್ದು ಅಂತ ಕಣ್ಣು ಸುಳಿದ ನಾಗಸಕ್ಕೆ, ಆಕಾಶದ ಕಡೆಗೆ ಅವರು ಕಣ್ಣನ್ನು ಹರಿಸಿದ್ರು. ಆಗ ಕವಿ ಪುಂಗವಂ, ಅಲ್ಲಿ ಕುವೆಂಪು ಹೇಳ್ತಿರುವುದನ್ನು ಗಮನಿಸಿ, ಅವರು ಕಾವ್ಯ ಇನ್ನೂ ಬರೆದಿಲ್ಲ ಆದರೆ ಅವ್ರು ಕವಿ ಆಗಿಬಿಟ್ರು. ಯಾಕಂದರೆ ಜಗತ್ತಿನಲ್ಲಿರುವಂಥ ಆ ಕಾವ್ಯತ್ವಕ್ಕೆ ಯಾರು ಸ್ಪಂದಿಸ್ಬಿಡ್ತಾರೋ ಅವ್ರು ಕವಿ ಆಗಿಬಿಡ್ತಾರೆ. ಅಂದರೆ ಈಗ ಅವರು ಮೂಕ ಕವಿ, ಸಹೃದಯ ಕವಿ ಆಗಿಬಿಟ್ರು. ಏನು ಕಾಣಿಸ್ತು ಕವಿಗಳಿಗೆ? ಕಂಡು ನಲಿದುದು ಮನಂ ಮಿಥುನಮಂ ದಂಪತಿ ಕ್ರೌಂಚಂಗಳ. ಕ್ರೌಂಚ ಪಕ್ಷಿಗಳು, ಕೊಂಚೆ ಅಥವಾ ಕ್ರೌಂಚ ಪಕ್ಷಿಗಳ ಒಂದು ದಾಂಪತ್ಯದ ಮಿಥುನದ ಸುಖವನ್ನು ನೋಡ್ತಾ ಇದ್ದಾರೆ, ಗಂಡು ಹೆಣ್ಣಿನ ಕೂಡಿಕೆಯ ಸುಖವನ್ನು ನೋಡ್ತಾ ಇದ್ದಾರೆ. ಇದನ್ನು ನೋಡಿ ಅವರ ಮನಸ್ಸು ನಲಿಯಿತು. ಅಂದರೆ ಮಹರ್ಷಿಗಳಾದವರು ಎಂದೂ ಕೂಡ ನಮ್ಮ ದೇಶದಲ್ಲಿ ಮನುಷ್ಯರ ಒಂದು ಭೌತಿಕವಾದ, ಶಾರೀರಿಕವಾದ ಸುಖ ಏನಿದೆ ಅದನ್ನು ನಿರಾಕರಿಸಿದವರಲ್ಲ. ಇದು ಉದ್ದಕ್ಕೂ ನಮ್ಮ ವೇದಗಳಲ್ಲಿ, ಉಪನಿಷತ್ ಸಾಹಿತ್ಯದಲ್ಲೆಲ್ಲ ಬರುವಂಥದ್ದು. ಲೌಕಿಕ ಜೀವನವನ್ನು ಚೆನ್ನಾಗಿ ಅನುಭವಿಸಬೇಕು, ಆಮೇಲೆ ಆಧ್ಯಾತ್ಮಿಕ ಜೀವನಕ್ಕೆ ಹೋಗಬೇಕು. ಇಲ್ಲ ಅಂದರೆ ಲೌಕಿಕ ಜೀವನ ಬರಡಾಗಿದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ಫಲಗಳು ಬರೋದಿಲ್ಲ ಅನ್ನುವುದು ನಮ್ಮ ದೇಶದ ಪದ್ಧತಿ. ಇವರು ಕಂಡು ನಲಿದುದು ಮನಂ ಮಿಥುನಮಂ ದಂಪತಿ ಕ್ರೌಂಚಂಗಳ. ಇವರ ರೆಸ್ಪಾನ್ಸ್ ಏನಿತ್ತು, ಇವರ ಪ್ರತಿಕ್ರಿಯೆ ಏನಿತ್ತು ಕವಿಗಳದ್ದು ಅಂದರೆ ಅವರ ಮನಸ್ಸು ನಲಿಯಿತು, ಸಂತೋಷ ಪಡ್ತು. ಈ ಸಂತೋಷವನ್ನು ಅವರು ಕ್ರೌಂಚ ಪಕ್ಷಿಗಳ ಒಂದು ಮಿಥುನದಲ್ಲಿ ಕಂಡರು ಅನ್ನುವುದು ಬಹಳ ಮುಖ್ಯವಾದಂಥ ಸಂದರ್ಭ. ಅದನ್ನು ನೋಡಿದಾಗ ಏನೇನು ಆಯಿತು, ಮುಂದಕ್ಕೆ ಆ ಪಕ್ಷಿಗಳ ಜೋಡಿಗೆ ಯಾವ ಗತಿ ಬಂತು ಅನ್ನುವುದನ್ನು ಕವಿಗಳು ಮುಂದಕ್ಕೆ ವರ್ಣಿಸ್ತಾರೆ. ಅಯ್ಯೋ ಏನಾಗೋಯ್ತು, ನೋಡುತ್ತಿರೆ ತೆಕ್ಕನೆಗೆ, ನೋಡ್ ನೋಡ್ತಿದ್ದಂತೆ ಆ ಕ್ರೌಂಚ ದಂಪತಿಗಳಿಗೆ ಏನಾಯ್ತು, ಗಾಳಿ ಹೊಟ್ಟೆಗಳು ಆಡುತ್ತಿರ್ದ ಆ ವಿಹಂಗಮ್ಮಗಳಲ್ಲಿ ಗಂಡು ಕೊಂಚೆ ಒರಲ್ದು ದೊಪ್ಪನೆ. ಇಲ್ಲಿ ಪರಿಣಾಮ ಕಾಣಿಸ್ತಾ ಇದೆ ಕವಿಗೆ, ಕಾರಣ ಗೊತ್ತಾಗ್ತದೆ. ಆ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಪಕ್ಷಿ ಇದ್ದಕ್ಕಿದ್ದಂತೆ ಧೊಪ್ಪಂತೆ ನೆಲಕ್ಕೆ ಒರಗಿಬಿಡ್ತು, ನೆಲಕ್ಕೆ ಬಂದು ಅಪ್ಪಳಿಸ್ತು. ಅದು ನೆಲಕ್ಕುರುಳ್ದು ಪೊರಳ್ದುದು, ಅದು ಒದ್ದಾಡ್ತಾ ಇದೆ, ನೆಲದ ಮೇಲೆ ಬಿದ್ದು ಹೊರಳಾಡ್ತಿದೆ, ಪೊರಳ್ದುದು ಹೊರಳಾಡ್ತಾ ಇದೆ. ಯಾಕೆ? ಕಾರಿದತ್ತೆ ಎರ್ದೆಗೆ ಚುಚ್ಚಿದ ಸರಳ್ ನೆತ್ತರಂ. ಅದಕ್ಕೆ ಒಂದು ಸರಳು ಬಂದು ಚುಚ್ಚಿದೆ, ಸರಳ್ ಅಂದರೆ ಬಾಣ. ಬಾಣ ಬಂದು ಚುಚ್ಚಿದಾಗ ರಕ್ತ, ಅದು ಎಲ್ಲಿಗೆ ಚುಚ್ಚಿದೆ, ಎದೆಗೆ ಚುಚ್ಚಿದೆ. ಆಗ ರಕ್ತ ನೆತ್ತರು ಆಚೆ ಬರ್ತಾ ಇದೆ. ಹೇಗೆ ಬರ್ತಾ ಇದೆ ಅಂದರೆ ಜೀರ್ಕೋವಿಯಂತೆ ಓಲ್, ಒಂದು ಪಿಚಕಾರಿಯನ್ನು ನಾವು ಈ ಹಬ್ಬದ ಸಂದರ್ಭದಲ್ಲಿ ನಾವು ಪಿಚಕಾರಿಯನ್ನು ಬಳಸ್ತೀವಲ್ಲ ಬಣ್ಣದ ಓಕುಳಿಯನ್ನು ಹಾಕಕ್ಕೆ, ಆ ಓಕುಳಿಯಲ್ಲಿ, ಓಕುಳಿಯ ಜಾಗದಲ್ಲಿ ರಕ್ತ ಇದೆ, ಆ ಪಿಚಕಾರಿಯ ಜಾಗದಲ್ಲಿ ಆ ಬಾಣ ನಾಟಿತು. ಎಂಥ ಒಳ್ಳೆ ಉದಾಹರಣೆಯನ್ನು, ಉಪಮೆಯನ್ನು ಕುವೆಂಪು ಅವರು ಕೊಡ್ತಾ ಇದ್ದಾರೆ. ಜೀರ್ಕೋವಿಯಂತೆ ರಕ್ತ ಒಂದೇ ಸಮನೆ ಅದರ ಎದೆಯಿಂದ ಆಚೆ ಬರ್ತಾ ಇದೆ. ಹುದುಗಿರ್ದ ಹೊದೆಯಿಂದ ಕಾರೊಡಲ ಬಿಲ್ಲವ ನುರದೆ ಚಿಮ್ಮಿ. ಇದನ್ನು ನೋಡಿ ಸ್ವಲ್ಪವೂ ಯೋಚನೆ ಮಾಡದೆ ಒಬ್ಬ ಬೇಟೆಗಾರ ಏನು ಮಾಡಿದ್ದಾನೆ, ಮಾಂಸದ ಒಲವಿನಿಂದ, ಮಾಂಸದ ಆಸೆಗೋಸ್ಕರವಾಗಿ ರತಿಸುಖದಲ್ಲಿ ಇದ್ದಂಥ ಈ ಗಂಡು ಹೆಣ್ಣು ಪಕ್ಷಿಗಳನ್ನು ಆ ಸಂದರ್ಭವನ್ನೂ ಗಮನಿಸದೆ ಅವನು ಅದಕ್ಕೆ ಬಾಣ ಹೂಡಿದಾನೆ. ಬಾಣ ಹೂಡಿದಾಗ ಗಂಡು ಪಕ್ಷಿಯ ಎದೆಗೆ ಬಂದು ನಾಟಿದೆ. ಬಿಲ್ಲವನು ಉರದೆ ಚಿಮ್ಮಿ ತುಡುಕಿದನದ ಮಾಂಸದೊಲವಿಂದೆ. ಆ

ಅದೇ ಯಾವ ರೀತಿ ಚೀರಾಟ ಮಾಡ್ತಿದೆ ಅಂದರೆ ಚಕ್ರಗತಿ ಇಂಪಾರದು ವೃತ್ತಾಕಾರವಾಗಿ ಚಕ್ರಗತಿಯಲ್ಲಿ ಅದರ ದೇಹದ ಸುತ್ತ ಅದು ಕೂಗಾಡಿಕೊಂಡು ಅರಚಾಡಿಕೊಂಡು ಅದು ಓಡಾಟ ಮಾಡ್ತಾ ಇದೆ. ಅದರ ಚೀತ್ಕಾರ ಕೇಳೋಕ್ಕಾಗ್ತಿಲ್ಲ. ಗಿರಿವನ ಚೇತನಮೇ ಚೀತ್ಕರಿಸುವಂತೆ, ಅರಣ್ಯದಲ್ಲಿರುವಂಥ ಪ್ರತಿಯೊಂದು ಬೆಟ್ಟದ ಗುಡ್ಡದ ಮನಸ್ಸು ಕರಗುವಂತೆ ಜೋರಾಗಿ ಅದು ಮಾಮೂಲಿ ಮಾತಿನಲ್ಲಿ ಹೇಳುವಾಗ ನಾವು ಬಡ್ಕೋತಾರೆ ಅಂತೀವಲ್ಲ, ಅಷ್ಟು ಅದು ದುಃಖದಿಂದ ಆ ಪಕ್ಷಿ ಹೇಳ್ತಾ ಇದೆ. ಒಂದು ಕ್ಷಣ ಆನಂದ ಇತ್ತು, ರಾಮನ ಕಥೆಯನ್ನು ಕೇಳಿದ ಆನಂದ ಇತ್ತು, ದಂಪತಿ ಕ್ರೌಂಚ ಪಕ್ಷಿಗಳ ರಥಿಯನ್ನು ನೋಡಿದಂಥ ಸುಖ ಇತ್ತು, ಈಗ ಮಹರ್ಷಿಯ ಮನಸ್ಸಿಗೆ ದುಃಖ ಉಂಟಾಗ್ತಿದೆ. ಇದು ಈ ಕಾವ್ಯದ ಮುಖ್ಯವಾದಂಥ ತಿರುವು. ಈ ತಿರುವು ಪಾಶ್ಚಾತ್ಯ ಕಾವ್ಯಗಳಲ್ಲಿ ಬರುವಂತೆ ಕಥೆಯ ಮಧ್ಯದಲ್ಲಿ ಬರೋದಿಲ್ಲ, ಕಥೆಯ ಪ್ರಾರಂಭದಲ್ಲೇ ಬರುತ್ತೆ. ಯಾಕೆ ಅಂದರೆ ಶ್ರೀ ರಾಮಾಯಣ ದರ್ಶನಂ ಅಪ್ಪಟ ಭಾರತೀಯ ಮಹಾಕಾವ್ಯ.

ಈ ಹೆಣ್ಣು ಪಕ್ಷಿ ದುಃಖಿಸ್ತಿರುವುದನ್ನು ನೋಡಿ ಕೇಳಿಸಿಕೊಂಡು ಆ ಮುನಿಯ, ಮೌನದಲ್ಲಿರುವವನು ಮುನಿ, ಆ ಮುನಿಯ ಕರುಳು ಕರಗತಂತೆ. ಹಾಗೆ ಕರಗಿಬಿಡ್ತು ಅದು. ಕಣ್ಬನಿ, ಅವನ ಕಣ್ಣಿನಿಂದ ಪನಿ ಬಂತು. ಹಿಂದೆ ರಾಮನ ಕಥೆಯನ್ನು ಕೇಳಿದಾಗ ಅಶ್ರುರಸ ಅಂತ ಬಳಸಿದ್ರು ಕುವೆಂಪು, ಇಲ್ಲಿ ಕಣ್ಬನಿ ಅಂತ ಹೇಳ್ತಿದ್ದಾರೆ. ಕಣ್ಬನಿ ಉಣ್ಮುವೋಲ್ ವೇದನೆಯ ಕರ್ಮುಗಿಲ್ ತೀವಿ ಬರೆ, ಅವನ ಮನಸ್ಸಿಗೆ ತುಂಬಾ ವೇದನೆ ಆಗ್ತಿದೆ. ವೇದನೆಯ ಒಂದು ಒಂದು ಕಪ್ಪು ಮೋಡ ಅವನ ಮನಸ್ಸನ್ನ, ಹೃದಯವನ್ನ ಆವರಿಸ್ಬಿಡ್ತು. ಯಾಕೆ ಅಂದ್ರೆ ಅವರಿಗೆ ತಾವು ಹಿಂದೆ ಹೇಗಿದ್ವಿ ಎನ್ನುವುದು ನೆನಪಾಯಿತು. ಮಿಂಚಲು ಆ ತನ್ನ ಪೂರ್ವಂ ಋಷಿಯ ಮನಸ್ಸಿಗೆ ತಮ್ಮ ಜೀವನದ ಹಿಂದಿನ ಕಥೆಯನ್ನು ನೆನಪಿಸ್ಕೊಂಡ್ರು. ನಾನು ಹೇಗೆ ಏನೋ ತಪ್ಪು ಮಾಡಿದಂಥ ಹಸುಳೆಗಳನ್ನು, ಅಮಾಯಕ ಜೀವಿಗಳನ್ನು ನನ್ನ ಒಂದು ಆಸೆಗೋಸ್ಕರ, ಬಾಯಿಯ ತೀಟೆಗೋಸ್ಕರ ನಾನು ಕೊಲ್ತೀನೋ, ಆ ರೀತಿಯಲ್ಲೇನೆ ಇವನೂ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ತಮ್ಮ ಜೀವನದ ಪೂರ್ವದ ನೆನಪು ಅವರಿಗೆ ಉಂಟಾಗತ್ತೆ.

ಮಹಾಕಾವ್ಯವು ಎಂಥ ಸಂದರ್ಭದಲ್ಲಿ ಸೃಷ್ಟಿಯಾಗತ್ತೆ ಅನ್ನುವುದರ ಒಂದು ಸೂಚನೆಯನ್ನು ಈ ಭಾಗ ಕೊಡ್ತದೆ. ಈ ಜೀವನವೇ ಒಂದು ಕಾವ್ಯ. ಬಾಳ್ಗಬ್ಬದೊಳ್ ಬಾಳೆಂಬ ಈ ಕಬ್ಬದಲ್ಲಿ ಕರುಣೆ ತಾಮ್ ಬೇನೆಗುದಿ, ಕರುಣೆಯು ಕುದಿನಲ್ಲಿ ಮಹಾಕಾವ್ಯ ಉಂಟಾಗತ್ತೆ. ಯಾವಾಗ ಅಂದರೆ ಪೊರಪೊಣ್ಮುತ ಮಹಾಕಾವ್ಯ ಶಿಶು. ಮಹಾಕಾವ್ಯವು ಒಂದು ಶಿಶುವಿನಂತೆ, ಈ ಜೀವನವೇ ಒಂದು ಕಾವ್ಯ. ಆ ಜೀವನವೆಂಬ ಕಾವ್ಯವು ಕರುಣೆ ಎಂಬಂಥ ಒಂದು ನೋವಿನಲ್ಲಿ ಕುದ್ದಾಗ ಅದರಿಂದ ಬರುತ್ತೆ. ಹೇಗೆ ತಾಯಿ ನವಮಾಸಗಳು ಶಿಶುವನ್ನು ತನ್ನ ಗರ್ಭದಲ್ಲಿಟ್ಕೊಂಡು ಆ ಹೆರಿಗೆಯ ನೋವನ್ನು ಅನುಭವಿಸಿ ಆಮೇಲೆ ಮಗುವನ್ನು ಲೋಕಕ್ಕೆ ಕೊಡ್ತಾಳೋ, ಹೊರಗೆ ಬರುತ್ತೋ ಆ ತಾಯಿಯ ಶರೀರದಿಂದ, ಹಾಗೆ ಈ ಜೀವನವೆಂಬಂಥ ಶರೀರದಿಂದ ಕರುಣೆಯ ಕುದಿ ಒಂದು ಹಂತಕ್ಕೆ ಬಂದಾಗ ಮಹಾಕಾವ್ಯವೆಂಬ ಮಗು, ಒಂದು ಶಿಶು ಹೊರಗೆ ಬರುತ್ತೆ. ಇಲ್ಲಿ ಕುವೆಂಪು ಅವರು ಮಹಾಕಾವ್ಯವನ್ನು ಶಿಶುವಿಗೆ ಹೋಲಿಸ್ತಿದ್ದಾರೆ. ಆ ತಾಯಿಯ ಗರ್ಭದಿಂದ ಬರುವ ಶಿಶುವು ಎಲ್ಲ ಸಕಲ ಅಂಗಗಳು ತುಂಬ ಪರಿಪೂರ್ಣವಾಗಿರುವಂತೆ, ಚೆನ್ನಾಗಿರುವಂತೆ, ವಿಕಸಿತವಾಗಿರುವಂತೆ ಹೇಗೆ ಬರುತ್ತೋ ಹಾಗೆ ಈ ಕರುಣೆಯ

ಒಂದು ಕಡಲಲ್ಲಿ, ಅದರ ಒಂದು ಅಶ್ರುವಿನಲ್ಲಿ, ಅದರ ನೀರಿನಲ್ಲಿ ಬೆಂದಂಥ ಕುದ್ದಂಥ ಈ ಕಾವ್ಯವು ಹೊರಗೆ ಬರುತ್ತೆ. ಇದು ಎಲ್ಲಿಗೆ ಸಂವಾದಿ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಶೋಕದಿಂದಲೇ ಶ್ಲೋಕ ಅಂತ ಇದೆ. ಆ ಕೌಂಚ ಪಕ್ಷಿಗಳ ಶೋಕವನ್ನು ನೋಡಿದಾಗ ಈ ಕವಿಯ ಮನಸ್ಸಿನಲ್ಲಿ ಮಾಣ್ ನಿಷಾದ, ಮಾಡಬೇಡ ನೀನು ಈ ರೀತಿ ಮಾ ನಿಷಾದ ಅಂತ ಬರುತ್ತೆ. ಅದನ್ನ ಕುವೆಂಪು ಅವರು ಮಾಣ್ ನಿಷಾದನೆ, ಹೀಗೆ ಮಾಡಬೇಡ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಯ್ತು, ವಾಗ್ವೈಖರಿಯ ಛಂದಶರೀರದೇ, ಇದು ಮುಕ್ತ ಕಾವ್ಯವಾಗಿ ಬರ್ತಾ ಇಲ್ಲ. ಕುವೆಂಪು ಅವರು ಛಂದೋರಹಿತವಾದ ಕಾವ್ಯದ ಪಕ್ಷಪಾತಿಗಳಲ್ಲ. ಅವರೇ ಸರಳ ರಗಳೆಯನ್ನ ರೂಢಿಸಿದವರು, ಆಮೇಲೆ ಅವರೇ ಒಂದು ದೊಡ್ಡ ಮಹಾ ಛಂದಸ್ಸನ್ನ ಕನ್ನಡಕ್ಕೆ ಕೊಟ್ಟವರು. ಹೀಗಾಗಿ ಅದು ಛಂದಸ್ಸೆಂಬ ಶರೀರದ ಮೂಲಕವಾಗಿ ಉತ್ತಮವಾದ ವಾಗ್ವೈಖರಿಯ ಮೂಲಕ ಚಾರು ಸುಂದರವಾದಂಥ ಈ ಕಾವ್ಯವೆಂಬ

0: ತುಂಬ ಸೊಗಸಾದ ಭಾಗ ಇದು. ಮಾಣ್ ನಿಷಾದನೆ ಮಾಣ್, ನಿಷಾದ ಅಂದ್ರೆ ಬೇಟೆಗಾರ, ಏ ಬೇಟೆಗಾರನೇ ಮಾಡಬೇಡ ಮಾಣ್. ಎರಡು ಸರ್ತಿ ನಿಷೇಧ ಶಬ್ದವನ್ನು ಬಳಸ್ತಾರೆ. ಕೊಲೆ ಸಾಲ್ಗು ಮಯ್ಯೋ ಮಾಣ್, ಈ ಕೊಲೆಗಳಿದೆಯಲ್ಲ ಇದನ್ನು ಮಾಡಬೇಡ ನೀನು, ಇದು ಕೊಲೆ ಇದು. ನಲಿಯುತ್ತಿರೆ ಬಾನ್ಬನದ ತೊರೆ ಮಲೆಯ ಭುವನ ಕವನಂ, ಈ ಜಗತ್ತಿನ ಸಂಗೀತದಂತೆ ಆಕಾಶದ ಕಾಡಿನ ನೀರಿನ ಬೆಟ್ಟಗುಡ್ಡಗಳ ಸಂಗೀತದಂತೆ ಇವುಗಳ ಒಂದು ರತಿಸುಖದ ಶಬ್ದ ಕೇಳಿಸ್ತಾ ಇತ್ತು. ಇಂಥ ಸುಖದ ಸಂಗೀತಕ್ಕೆ ವಿಷಾದದ ಶ್ರುತಿಯನ್ನು ನೀನು ಹಾಕಿಬಿಟ್ಟೆ, ಇದನ್ನು ಯಾಕೆ ಹಾಳು ಮಾಡ್ತಾ ಇದೆಯಾ, ಅಪಶ್ರುತಿಯನ್ನು ತಂದು ಯಾಕೆ ಹಾಳು ಮಾಡ್ತಾ ಇದೆಯಾ ಜೀವನದ ಸಂಗೀತವನ್ನು. ಅಂದರೆ ಶ್ರೀರಾಮಾಯಣ ದರ್ಶನಂನ ಮುಖ್ಯ ದರ್ಶನವೇನೆಂದರೆ, ಅದನ್ನು 40ನೇ ಸಾಲ ಹೊತ್ತಿಗೆ ಕೊಟ್ಬಿಡ್ತಾರೆ ಕುವೆಂಪು ಅವರು, ಜೀವನವೆಂಬಂಥ ಈ ನದಿಯನ್ನು ಮಲಿನ ಮಾಡಬೇಡ, ಜೀವನವೆಂಬಂಥ ಸಂಗೀತಕ್ಕೆ ಅಪಶ್ರುತಿಯನ್ನು ತರಬೇಡ, ಜೀವನದಲ್ಲಿ ಸಹಜತೆ ಇರಲಿ, ಸುಖ ಇರಲಿ, ಸಂತೋಷ ಇರಲಿ, ಆನಂದ ಇರಲಿ, ಅದು ಜೋಡಿ ಜೀವನದಲ್ಲಿ ಬರುತ್ತೆ, ಸಹಜೀವನದಲ್ಲಿ ಬರುತ್ತೆ. ನಾನೂ ಕೂಡ ಒಂದು ಕಾಲದಲ್ಲಿ ಹೇಳ್ತಾರೆ ಅವರು ವಾಲ್ಮೀಕಿ, ನಿನ್ನಂತೇನೆ ನಾನುವೆ ಕೊಲೆಯ ಕಲೆಯಲ್ಲಿ ಕೋವಿದನಾಗಿ. ಆ ಕಕಾರ ಅಕ್ಷರಗಳು ನೋಡಿ, ಕೊಲೆಯ ಕಲೆಯಲ್ಲಿ ಕೋವಿದನಾಗಿ, ಕ ಅಕ್ಷರವನ್ನು 3 ಸರ್ತಿ ಒಂದೇ ಸಾಲಲ್ಲಿ ಬಳಸ್ತಾರೆ. ಈ ಕೊಲೆ ಎಂಬ ಕಲೆಯಲ್ಲಿ ನಾನು ಕೋವಿದನಾಗಿಬಿಟ್ಟಿದ್ದೆ, ಬಹಳ ಪರಿಣತನಾಗಿದ್ದೆ, ಪರಿಣತನಾಗಿ ಸುಮ್ಮನೆ ಇರಲಿಲ್ಲ, ಮಲೆತಿರ್ದೆ, ಕೊಬ್ಬಿದ್ದೆ, ಉಬ್ಬಿದ್ದೆ, ಅದನ್ನೇ ನಾನು ಹೆಚ್ಚುಗಾರಿಕೆ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ನಾರದ ಮಹಾಋಷಿಯ, ಈಗಾಗಲೇ ಪ್ರಸ್ತಾಪಿಸಿದಂತೆ, ನಾರದ ಮಹಾಋಷಿಯ ದಯೆಯಿಂದಾಗಿ ನನಗೆ ಕರುಣೇಂದ್ರೇನು ಅಂತ ಅರಿವಿಗೆ ಬಂತು, ಅದನ್ನು ನಾನು ಕಲ್ತ್ಕೊಂಡೆ. ಅಂದರೆ ನಾರದರು ಬಹಳ ದೊಡ್ಡ ಉಪಕಾರವನ್ನು ವಾಲ್ಮೀಕಿಗಳ ಮೇಲೆ ಮಾಡಿದ್ದಾರೆ, ಆ ಮೂಲಕವಾಗಿ ನಮ್ಮ ಭರತಖಂಡದ ಮೇಲೆ ಮಾಡಿದ್ದಾರೆ. ತನ್ನ ಆತ್ಮಕಥೆಯನ್ನು ಹೇಳ್ದ, ಆತ್ಮಕಥೆಯನ್ನು ಅಂದರೆ ತನ್ನ ಜೀವನದ ವೃತ್ತಾಂತವನ್ನು ಹೇಳ್ದ. ವಾಸ್ತವವಾಗಿ ಆತ್ಮಕ್ಕೆ ಕಥೆ ಇರೋದಿಲ್ಲ, ಆತ್ಮ ಅನ್ನುವುದು ಒಂದು ಯಾವಾಗಲೂ ಸಾಕ್ಷಿ ರೂಪವಾದದ್ದು, ಅದೊಂದು ಬದಲಾಗುವುದಿಲ್ಲ, ಏನೂ ಕೆಲಸವನ್ನು ಮಾಡದೇ ಇರುವುದು ಮತ್ತು ಎಲ್ಲಕ್ಕೂ ಕಾರಣವಾಗಿರುವುದು, ಎಲ್ಲದರ ಮೇಲೂ ಒಂದು ರೀತಿಯಲ್ಲಿ ಹತೋಟಿಯನ್ನು ಹೊಂದದೆಯೂ ಹತೋಟಿಯನ್ನು ಇಟ್ಕೊಂಡಿರುವುದು, ಎಲ್ಲವೂ ನಾಶವಾದ ಮೇಲೆ ಕೊನೆಯ ತನಕ ಉಳಿಯುವಂಥದ್ದೇ ಆತ್ಮ ಅನ್ನುವುದು ಔಪನಿಷತ್ತಿಗೆ ತತ್ವ. ಉಪನಿಷತ್ತುಗಳಲ್ಲಿ ಇದನ್ನು ಹೇಳಿರೋದು ಕುವೆಂಪುಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಅರ್ಥದಲ್ಲಿ ಅವರ ಆತ್ಮಕಥೆ ಅಂದರೆ ತಮ್ಮ ಜೀವನದ ಕಥೆ, ಆತ್ಮವೃತ್ತಾಂತ, ಸ್ವವೃತ್ತಾಂತ, ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕಥೆಯನ್ನು ಪೂರ್ತಿ ಹೇಳಿದ್ರು, ಹೇಳಿಬಿಟ್ಟು ಆ ಕಬ್ಬಿಲಗೆ ಬಗೆ ಕರಗುವಂತೆ, ಆ ಬೇಟೆಗಾರನಿಗೆ ಬೇಡನಿಗೆ ಕರಗುವಂತೆ ಬೋಧಂಗೈದು ಅವನಿಗೆ ಅದನ್ನು ಬೋಧಿಸಿದರು, ತಿಳುವಳಿಕೆ ಹೇಳಿದ್ರು. ಕೃಪೆದೋರುತ ಆತಂಗೆ ಅಹಿಂಸಾ ರುಚಿಯನಿತ್ತು, ಇದು ಋಷಿಗಳ ಸ್ವಭಾವ. ಅವರು ಅತ್ಯಂತ ಕ್ರೌರ್ಯದ ಸಂದರ್ಭದಲ್ಲೂ ವಿಚಲಿತರಾಗದೆ ಆ ಮನುಷ್ಯನ ಮನಸ್ಸಿನಲ್ಲಿ ಯಾಕೆ ಆ ಕ್ರೌರ್ಯ ಬಂತು, ಯಾಕೆ ಅವನಿಗೆ ಹಿಂಸಾರತಿ ಮಾಡ್ತಾ ಇದ್ದಾನೆ. ಇನ್ನೊಂದು ರೀತಿಯಲ್ಲಿ ಇವರು ಗಾಂಧಿ ಯುಗದ ಜನ ಮನುಷ್ಯರು, ಇವರು ಗಾಂಧೀಯವರ ಕಾಲದಲ್ಲಿ, ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ಅಹಿಂಸೆ ಅನ್ನೋದು ಬಹಳ ದೊಡ್ಡ ತತ್ವ. ಇವರು ಗಾಂಧೀಜಿಯವರ ವಿಚಾರವನ್ನು ತುಂಬ ಮನಸ್ಸಿಗೆ ತೆಗೆದುಕೊಂಡಿದ್ದವರು, ಅರವಿಂದರ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಂಡಿದ್ದವರು, ಗಾಂಧೀಜಿಯವರ ಅನುಯಾಯಿಗಳಾದಂಥ ವಿನೋಬಾ ಅವರ ಸರ್ವೋದಯ ತತ್ವವನ್ನು ತೆಗೆದುಕೊಂಡಿದ್ದವರು. ಇದೆಲ್ಲವೂ ಮೇಳೈಸಿರುವಂಥ ಕಾವ್ಯ ಶ್ರೀರಾಮಾಯಣ ದರ್ಶನಂ. ಅದೇ ರಾಮಾಯಣ ದರ್ಶನಂನ ದರ್ಶನ, ಗಾಂಧಿ ದರ್ಶನ, ವಿನೋಬಾ ಚಿಂತನೆ ಮತ್ತು ಅರವಿಂದರ ಪೂರ್ಣಯೋಗ, ಈ ಮೂರು ಸಮ್ಮಿಳಿತವಾಗಿ ತ್ರಿವೇಣಿ ತ್ರಿಕೂಟ ಸಂಗಮವಾಗಿ ರಾಮಾಯಣ ದರ್ಶನವಾಗಿದೆ. ಅದು ಏನಂದರೆ, ಯಾರು ತಪ್ಪು ಮಾಡಿದಾರೋ ಅವರನ್ನು ಶಿಕ್ಷಿಸದೆ ಅವರ ತಪ್ಪನ್ನು ತಿದ್ದಿ ಅವರನ್ನು ಉನ್ನತ ದಾರಿಗೆ, ಉತ್ತಮ ದಾರಿಗೆ ಕರ್ಕೊಂಬರಬೇಕು. ಇದೇ ಸಂದರ್ಭ ಬಹಳ ಮುಂದೆ ಸೀತೆಯು ರಾವಣನನ್ನು ಯಾವ ರೀತಿ ನೋಡ್ತಾಳೆ ಅನ್ನುವುದು ಬಹಳ ಮುಂದೆ ಇದೇ ಮಹಾಕಾವ್ಯದಲ್ಲಿ ಬರ್ತದೆ. ಒಟ್ಟಿನಲ್ಲಿ ಕೃಪೆ ತೋರಿಸಿದ್ರು. ಭವಭೂತಿ ಹೇಳುವಂತೆ ಉತ್ತರ ರಾಮಚರಿತ್ತಿನಲ್ಲಿ, ರಸವೇಂದ್ರ ಜಗತ್ತಿನಲ್ಲಿ ಕರುಣರಸ ಒಂದೇ, ಅದೇ ಪ್ರಧಾನವಾದ ರಸ. ಭೋಜ ಇತ್ಯಾದಿ ಕವಿಗಳು ಶೃಂಗಾರವೇ ಮಹಾರಸ, ಮುಖ್ಯವಾದ ರಸ ಅಂತ ಹೇಳಿದ್ರೆ, ಇವನು ಹೇಳ್ದ ಭವಭೂತಿ, ಕರುಣೆಯೇ ಜಗತ್ತಿನಲ್ಲಿ ಬಹಳ ಮುಖ್ಯ ರಸ ಅಂತ. ಆ ಕರುಣಾ ಜಲವನ್ನು, ಆ ಕರುಣಾ ರಸವನ್ನು ಅವರು ಈ ಕೊಲೆ ಮಾಡಿದಂಥ ಬೇಟೆಗಾರನಿಗೆ ಅದರ ರುಚಿಯನ್ನು ತೋರಿಸ್ತಾ ಇದ್ದಾರೆ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
2: ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತಿ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕ ಮಾನ ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ, ಡೋಳೆ ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹಿ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು नगर बेळगावी. आमचा फोन नंबर 08312470362 आणि 9448998933.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: कृष्ण मला कधीच सोडून जाऊ नकोस.
1: नाही झालं, मी शब्द दिलाय.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆಧುನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ವಿಶ್ವವಿದ್ಯಾಲಯಾಚ್ಯಾ ಕೇಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಕಡೂನ್ ಸಾದರ ಹೋತ ಆಹೆ ಸಮೂಹ ಗಾಯನ್ ಸ್ಪರ್ಧಾ, ಜ್ಯಾಮಧ್ಯೆ ಹೈಸ್ಕೂಲ್ ಆಣಿ ಪ್ರೀ ಯುನಿವರ್ಸಿಟಿ ಪಾರ್ಟಿಸಿಪೇಟ್ ಕರೂ ಶಕ್ತಾತ್. ಹೈಸ್ಕೂಲ್ ಸಾಠಿ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಆಣಿ ಪ್ರೀ ಯುನಿವರ್ಸಿಟಿ ಸಾಠಿ ಫೋಕ್ ಸಾಂಗ್ಸ್. 11 ಆಗಸ್ಟ್ 2026 ರೋಜಿ ಸಕಾಳಿ 9 ವಾಜಲ್ಯಾಪಾಸೂನ್. ಸ್ಥಳ ಆಹೆ ಕೇಲಿ ಕನ್ವೆನ್ಷನ್ ಸೆಂಟರ್, 300 ಸೀಟರ್ ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಅಧಿಕ ಮಾಹಿತಿ ಸಂಪರ್ಕ ಕರ 9886103520 ಆಣಿ 9916467993.

ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮೊದಲನೇ ಗೀತೆ. ಕಾಯುತ್ತ ಗಾಯಕರು ಉಪಾಸನಾ ಮೋಹನ್, ಆಲ್ಬಂ ಭಾವಲೋಕ. ಹಾಡಿನ ಕೇಳಿ ಆನಂದಿಸಿ.

ನಿಮ್ಮೊಂದಿಗಿನ ಮಂಜುನಾಥ್ ಪೈ ಕಾರ್ಯಕ್ರಮ ಭಾವ ಸಂಗಮ. ಇದು ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ಬಾಗಿಲಲು ಗಾಯಕರು ಹಿರಣ್ಯಮಯಿ ಎಸ್. ಆಲ್ಬಂ ಭಾವಲೋಕ ಹಾಡನ್ನ ಕೇಳಿ ಆನಂದಿಸಿ.

ಮುಂತಾದ ಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಅವಳು ನನ್ನ. ಗಾಯಕರು ನರಹರಿ ದೀಕ್ಷಿತ್, ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ

ಹೋಗಿ ನೋಡ್ತಾ ಇದ್ದೀರಾ, ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್

0: ಅಪಾರ್ಟ್ಮೆಂಟ್ ಆದ್ರೆ ಮಾಗಡಿ ರೋಡ್ ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಗೆ ಆಪ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಯಲ್ಲಿ ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.
2: ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಬೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನ. ಇಷ್ಟೆಲ್ಲಾ ವ್ಯಸನಗಳು ಇದಾವ್ರೆ, ಇವತ್ತು ಇಂಟರ್ನೆಟ್ ವ್ಯಸನ, ಅದು ಮಕ್ಕಳಲ್ಲಿ ಎಸ್ಪೆಷಲಿ. ಫಸ್ಟ್ ಆಫ್ ಆಲ್, ಇಂಟರ್ನೆಟ್ ವ್ಯಸನ ಅಂದ್ರೆ ಏನು, ಅದರ ಬಗ್ಗೆ ನಮ್ಮ ಸ್ನೇಹಿತರಿಗೆ ತಿಳಿಸಿ.
1: ಈಗ ನಾವು ಸಹಜವಾಗಿ ಎಲ್ಲಾ ಕಡೆ ಕೇಳಿರ್ತೀವಿ ಮಾದಕ ದ್ರವ್ಯ ವ್ಯಸನ ಅಂತ ಕೇಳಿರ್ತೀವಿ, ಇಲ್ಲ ಅಂತ ಹೇಳಿದ್ರೆ ಗಾಂಜಾ ಸೇವನೆ, ಹಾಗೆ ಆಲ್ಕೋಹಾಲ್, ಸರಾಯಿ ವ್ಯಸನ. ಬಟ್ ಅದಕ್ಕಿಂತ ಇಂಟರ್ನೆಟ್ ವ್ಯಸನ ಅನ್ನೋದು ಇತ್ತೀಚೆಗೆ ಒಂದು ಸಮಾಜಕ್ಕೆ ಗೊತ್ತಾಗ್ತಿರುವಂತ ಅಂಶ ಅಂತಾನೆ ಹೇಳ್ಬೋದು. ಈಗ ಇಂಟರ್ನೆಟ್ ಬಳಕೆ ಅನ್ನೋದು ನಮ್ಮ ಜೀವನದಲ್ಲಿ ಈಗ ಕಳೆದ ಒಂದು 10-20 ವರ್ಷಗಳಿಂದ ಅದು ಹೇಗಾಗ್ಬಿಟ್ಟಿದೆ, ಅದು ಎಸೆನ್ಷಿಯಲ್ ಒಂದು ಎಂಟಿಟಿ ಇನ್ ಅವರ್ ಲೈಫ್ ಅನ್ನೋ ತರ ಆಗ್ಬಿಟ್ಟಿದೆ. ಈಗ ಎಲ್ಲರೂ ನಾವು ನೋಡ್ತೀವಿ, ನಮ್ಗೊಂದು ಆನ್ಲೈನ್ ಪೇಮೆಂಟ್ ಇರಬಹುದು, ಇಲ್ಲ ಅಂದ್ರೆ ಒಂದು ಗ್ಯಾಸ್ ಬುಕಿಂಗ್ ಇರಬಹುದು, ಏನೇ ಒಂದು ಹೊರಗಡೆ ಹೋಗಿ ಸುತ್ತಾಡೋದ್ರ ಬಗ್ಗೆ ನಾವು ಒಂದು ವಿಷಯನ ಹುಡ್ಕೋದಿರ್ಬೋದು, ಗೂಗಲ್ ಸರ್ಚ್ ಮಾಡೋದಿರ್ಬೋದು, ಇದೆಲ್ಲ ನಮ್ ಲೈಫ್ ಅಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಬಿಕಮ್ ನಾರ್ಮಲ್. ಬಟ್ ಯಾವಾಗ ಅದು ಒಂದು ಇಂಟರ್ನೆಟ್ ಬಳಕೆ ಅನ್ನೋದು ಅಡಿಕ್ಷನ್ ಅನ್ನೋ ಮಟ್ಟಿಗೆ ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಒಂದು, ಇಂಟರ್ನೆಟ್ ಬಳಕೆಯೇ ಜೀವನದ ಕೇಂದ್ರ ಬಿಂದು ಆಗೋದು. ಅಂದ್ರೆ ಇಂಟರ್ನೆಟ್ ಬಳಸ್ಲಿಲ್ಲ ಅಂತ ಹೇಳಿದ್ರೆ ನನ್ಗೆ ಬೇರೇನು ಜೀವನದಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ, ಈ ಒಂಥರ. ಇನ್ನೊಂದು, ಇಂಟರ್ನೆಟ್ ಬಳಸುವ ಸಮಯದ ಮೇಲೆ ನಿಯಂತ್ರಣ ಇಲ್ಲದೆ ಇರೋದು. ಈಗ ಹೆಚ್ಚಾಗಿ ನಾವು ಯಾರ ಹತ್ರಾದ್ರೂ ಕೇಳಿದ್ರೆ ಏನಂತಾರೆ, ಎಷ್ಟು ಸಮಯ ನೀವು ಇಂಟರ್ನೆಟ್ ಬಳಕೆ ಮಾಡ್ತೀರಿ ಅಂತ ಹೇಳಿದ್ರೆ ಅರ್ಧ ತಾಸು ಅಂತ ಹೇಳ್ತಾರೆ. ಆದ್ರೆ ಅವರನ್ನ ನಾವು ಒಂದು ಸೂಕ್ಷ್ಮವಾಗಿ ಪರಿಶೀಲಿಸ್ಲಿಕ್ಕೆ ಹೋದ್ರೆ ಒಂದು 8-10 ತಾಸಾದ್ರೂ ಆ ವ್ಯಕ್ತಿ ಇಂಟರ್ನೆಟ್ ಬಳಕೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾವ್ ಏನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿರೋ ಅಂಶ ಅಂತ ಹೇಳಿದ್ರೆ, ಈಗ ಐಟಿ ಸೆಕ್ಟರ್ ದಲ್ಲಿರೋರು ತಮ್ಮ ಕೆಲಸದ ಸಂಬಂಧ ಇಂಟರ್ನೆಟ್ ಅನ್ನ ಅಂದ್ರೆ ಯೂಸ್ ಮಾಡುವಂತ ಪರಿಸ್ಥಿತಿ ಇದೆ. ಅದು ಎಸೆನ್ಷಿಯಲ್ ಫ್ಯಾಕ್ಟರ್ ಅಂಡ್ ಇಟ್ ಇಸ್ ಫಾರ್ ಅವರದ್ದು ಏನು ಕೆಲಸದ ಸಂಬಂಧ ಮಾಡ್ತಾ ಇರ್ತಾರೆ. ಅದು ಬರೀ ರಿಕ್ರಿಯೇಷನಲ್ ಆಕ್ಟಿವಿಟಿ ಅಥವಾ ಅವರಿಗೊಂದು ಮನೋರಂಜನೆಗೋಸ್ಕರ ಅಂತ ಅಲ್ಲ, ಕರೆಕ್ಟ್. ಸೊ ಏನಾಗ್ಬಿಡುತ್ತೆ, ಈಗ ಬರೇ ಮನೋರಂಜನೆಯ ಸಂಬಂಧ ಒಬ್ರು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಪ್ರತಿನಿತ್ಯ 2 ತಾಸಿಗಿಂತ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಅ ವಾರ್ನಿಂಗ್ ಸೈನ್. ಅಂದ್ರೆ ನಾವು ಇಂಟರ್ನೆಟ್ ಬಳಕೆಯನ್ನ ಮಿತಿ ಮೀರಿ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸಾಬೀತಾಗುತ್ತೆ. ಇನ್ನೊಂದು, ಅವರ ಜೀವನದಲ್ಲಿ ಬೇರೆ ಸಮಸ್ಯೆಗಳು ಉಂಟಾಗ್ತಾ ಇರ್ಬೋದು. ಈಗ ತುಂಬಾ ಹೊತ್ತು ಇಂಟರ್ನೆಟ್ ಬಳಕೆ ಮಾಡ್ತಾ ಇರೋದ್ರಿಂದ ಅವರಿಗೆ ತಮ್ಮ ಸಂಬಂಧದಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಬೇರೆ ಅವರದ್ದು ಏನ್ ಇಂಪಾರ್ಟೆಂಟ್ ಏನು ಲೈಫ್ ಅಲ್ಲಿ ಬೇರೆ ಎಂಟಿಟೀಸ್ ಇರ್ತಾವೆ, ಅದ್ರ ಮೇಲೆ ಅವ್ರ ನಿರ್ಲಕ್ಷ್ಯ ಅನ್ನೋದನ್ನ ತೋರಿಸ್ತಾ ಇರಬಹುದು. ಆದ್ರೆ ಅದನ್ನ ಗೊತ್ತಿದ್ದು ಕೂಡ ಅವರು ಇಂಟರ್ನೆಟ್ ಬಳಕೆನ ಏನು ಮುಂದುವರಿಸ್ತಾ ಹೋಗ್ತಾರೆ, ಇದು ಕೂಡ ಒಂದು ಪ್ರಾಬ್ಲಮ್ಯಾಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ನೊಂದು ಏನಪ್ಪ, ಇಂಟರ್ನೆಟ್ ವ್ಯವಸ್ಥೆ ಅನ್ನೋದು ಕಡಿತಗೊಂಡಾಗ, ಈಗ ಸಪೋಸ್ ನಮ್ಗೆಲ್ಲೋ ನೆಟ್ವರ್ಕ್ ಇಲ್ಲದೆ ಇರೋ ಸ್ಥಿತಿ ಬರುತ್ತೆ, ಆಯ್ತಾ, ಅವಾಗ ಏನಾಗುತ್ತೆ, ಒಂಥರ ಚಡಪಡಿಕೆ, ಏನೋ ಒಂಥರ ಕಿರಿಕಿರಿ, ಸಿಟ್ ಬರಕ್ ಚಾಲು ಆಗುತ್ತೆ. ಬೇರೆಯವ್ರ ಜೊತೆಲಿ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡುವಷ್ಟು ನಮ್ಗೆ ಸಂಯಮಾನೂ ಇಲ್ಲ. ಸೊ ಇದೆಲ್ಲ ಏನ್ ಹೇಳ್ತಾರೆ, ಒಂದು ವಿಡ್ರಾಲ್ ಸಿಂಪ್ಟಮ್ ಅಂತ ಹೇಳ್ತಾರೆ. ಈಗ ಹೇಗೆ ಮಾದಕ ದ್ರವ್ಯ ಅಂದ್ರೆ ವ್ಯಸನ ಮಾಡೋರಿಗೆ ಆ ವಿಡ್ರಾಲ್ ಸಿಂಪ್ಟಮ್ಸ್ ಹೇಗೆ ಚಾಲು ಆಗ್ಬೋದು, ಏನೋ ಸ್ವೆಟಿಂಗ್ ಬರ್ಬೋದು, ಕೈಕಾಲುಗಳು ನಡುಕ್ಬೋದು, ಎದೆ ಬಡ್ತ ಜೋರಾಗ್ಬೋದು, ಅದೇ ತರ ಅದು ಫಿಸಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಕೂಡ ಒಂಥರ ಮಾನಸಿಕವಾಗಿ ಕಿರಿಕಿರಿ ಇಂತ ಬದಲಾವಣೆಗಳಂತೂ ನೋಡಕ್ಕೆ ಬರ್ತಾವೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಇದು ಎಲ್ಲಾ ಸಮಸ್ಯೆಗಳು ಇದ್ದೂ ಕೂಡ ನಾನು ಅದನ್ನ ಬೇರೆಯವರಿಂದ ಮುಚ್ಚಿಡ್ತಾ ಇದ್ದೀನಿ. ಈಗ ಸಮಸ್ಯೆ ಇದೆ ಅನ್ನೋದು ಮನೆಯಲ್ಲೆಲ್ಲ ಗೊತ್ತಾಗಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ನಾನು ಆ ವಿಚಾರದ ಬಗ್ಗೆ ಇಲ್ಲ, ನಾನು ಆತರ ಮಾಡ್ತಾನೆ ಇಲ್ಲ ಅನ್ನೋದನ್ನ ಒಬ್ಬ ಮನುಷ್ಯ ಸುಳ್ಳುಗಳನ್ನ ಯಾವಾಗ ಹೇಳ್ತಾನೆ, ಅವಾಗ ವಿ ಸೇ ದಟ್ ಇಂಟರ್ನೆಟ್ ಅಂದ್ರೆ ಬಳಕೆ ಏನ್ ಮಾಡ್ತಾ ಇದ್ದಾರೆ ಅದು ಖಂಡಿತವಾಗ್ಲೂ ವ್ಯಸನ ಅನ್ನೋ ಮಟ್ಟಕ್ಕೆ ತಲುಪಿದೆ, ಹಾಗಾಗಿ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ.
0: ಚಿಕಿತ್ಸೆ ಅಂತ ಹೇಳಿದ್ರೆ ಅದರ ಬಗ್ಗೆ ಖಂಡಿತ ಮಾತನಾಡೋಣ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನದ ಕುರಿತು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿಕ್ KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಿಂದ ಬಂದಿದ್ದಾರೆ, ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಇಂಟರ್ನೆಟ್ ವ್ಯಸನದ ಬಗ್ಗೆ ನೀವು ಹೇಳಿದ್ರಿ, ಈಗ ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನ, ಇದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಹೇಳಿ, ಲಕ್ಷಣಗಳು ಏನಿವೆ? ಏಕೆಂದ್ರೆ ಆಚೆ ಕೇಳುಗರಲ್ಲಿ ಪಾಲಕರು ಇರ್ತಾರೆ, ಅವರಿಗೂ ಗೊತ್ತಾಗಬೇಕು ಮಕ್ಕಳಲ್ಲಿ. ಯಾಕೆಂದ್ರೆ ಕೆಲವು ಲಕ್ಷಣ ಗೊತ್ತಾದ್ರೆ ಗೊತ್ತಾಗುತ್ತೆ ಇದಾಗಿದೆಯಪ್ಪ ಅಂತ, ಅಂಡ್ ಅದ್ರ ಪ್ರತಿ ಚಿಕಿತ್ಸೆಗೆ ಹೋಗೋಣ. ಲಕ್ಷಣ ಬಗ್ಗೆ, ಅದು ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನದ ಲಕ್ಷಣ.
1: ಈಗ ಮಕ್ಕಳಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಯಾವಾಗ ಭಾರತ ದೇಶದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂತು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಎಲ್ಲರೂ ಹೇಳ್ತಾರೆ ಕೋವಿಡ್ ಲಾಕ್ಡೌನ್ ಅಲ್ಲಿ ಈ ಪರಿಸ್ಥಿತಿ ಬಂದಿರೋದು. ಏನಾಯ್ತು, ಸರಿಯಾಗಿ ಮೇ ಬಿ ಸಮರ್ಪಕವಾಗಿ ಸರ್ಕಾರ ಆ ಲಾಕ್ಡೌನ್ ಇದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕಾಗ್ಲಿಲ್ವೋ, ಅಥವಾ ಪ್ರತಿಯೊಬ್ರು ಆ ಆನ್ಲೈನ್ ಕ್ಲಾಸಸ್ ಏನು ಅಟೆಂಡ್ ಆಗ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂತು. ಆವಾಗ ತಂದೆ ತಾಯಿಯರು ಹೆಚ್ಚಿನವ್ರು ಹೇಳ್ತಾರೆ, ಬಡತನದಲ್ಲಿರೋರು ಕೂಡ ಸಾಲ ಆದ್ರೂ ಮಾಡಿ ಮಕ್ಳಿಗೆ ಒಂದು ಫೋನ್ ತೆಗೆಸ್ಕೊಟ್ಟಿದೀವಿ ಅಂತ ಹೇಳ್ತಾರೆ. ಸೊ ಏನಾಗ್ತಾ ಬಂತು, ಸ್ಟಾರ್ಟಿಂಗ್ ಅಲ್ಲಿ ಅವರು ಮಕ್ಕಳಿಗೋಸ್ಕರ ಅದು ವಿದ್ಯಾಭ್ಯಾಸ ದಕ್ಕಲಿ ಅನ್ನೋ ಉದ್ದೇಶದಿಂದ ಫೋನ್ ಕೈಗೆ ಕೊಟ್ಟರೂ ಕೂಡ ಮಕ್ಕಳಿಗೆ ಅದರಲ್ಲಿ ಬೇರೆ ಯಾವ ಯಾವ ರೀತಿಯಲ್ಲಿ ತಾವು ಅದನ್ನ ಯೂಸ್ ಮಾಡಬಹುದು, ಇಂಟರ್ನೆಟ್ ಅನ್ನೋದನ್ನ ಯಾವ ತರ ಬಳಕೆ ಮಾಡಬಹುದು ಅಂತ ತಿಳಿದಾಗ ಅದು ವಿದ್ಯಾಭ್ಯಾಸದ ಕಡೆಯಿಂದ ಬೇರೆ ಕಡೆಗೆ ಹೊರಳಿರುವಂತ ವಿದ್ಯಾರ್ಥಿಗಳೇ ಜಾಸ್ತಿ. ಈಗ ಮಕ್ಕಳು ಏನ್ ಮಾಡ್ತಾರೆ, ಮನೆಯಲ್ಲಿ ಈಗ ಫೋನ್ ಸಿಕ್ಕಿದ ತಕ್ಷಣ ಈಗ ಅದನ್ನ ನಾವು ಬೇರೆ ಬೇರೆ ವಯಸ್ಸಿಗೆ ಅನುಗುಣವಾಗಿ ಕೂಡ ನಾವು ಡಿವೈಡ್ ಮಾಡಬಹುದು. ಈಗ ಪ್ರೀ ಸ್ಕೂಲ್ ಏಜ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಅತಿ ಸಣ್ಣ ವಯಸ್ಸಿನ ಮಕ್ಕಳು, ಇನ್ನೂ ಮಾತಾಡೋದಕ್ಕೂ ಕಲ್ತಿರೋದಿಲ್ಲ, ಬಟ್ ಮನೇಲಿ ಏನಾಗ್ಬಿಡುತ್ತೆ, ತಂದೆ ತಾಯಿಯರು ತಾವು ಬಿಸಿ ಇರ್ತಾರೆ ಅನ್ನೋ ಉದ್ದೇಶದಿಂದಾಗಿ ಏನಾಗ್ಬಿಡುತ್ತೆ, ಅವ್ರ ಕೈಗೆ ಫೋನ್ ಅನ್ನ ಕೊಟ್ಬಿಡ್ತಾರೆ. ಸೊ ಏನಾಗುತ್ತೆ, ಇದು ಒಂಥರ ಅವ್ರ ತಮ್ಮದೇ ವರ್ಚುವಲ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಒಂದು ಮಗು ಮಾತಾಡೋದಕ್ಕಿಂತ ಮುಂಚೆ ಅವರು ಬೇರೆಯವರು ಹೇಗೆ ಸಂವಹನ ಮಾಡ್ತಾರೆ ಆ ವಾತಾವರಣದಲ್ಲಿ ಇದ್ದಾಗ ಮಾತ್ರ ಆ ಮಗು ಮಾತಾಡೋದನ್ನ ಕಲಿಯುತ್ತೆ. ಅದ್ರ ಬದಲು ಮಗು ಬರೇ ಒಂದು ಪ್ಯಾಸಿವ್ ಆಗಿ ಇದ್ಕೊಂಡು ಬರೇ ಸ್ಕ್ರೀನ್ ನೋಡ್ತಾ ಇದೆ, ಮಗು ಬರೇ ವಿಡಿಯೋಸ್ ನೋಡ್ತಾ ಇದೆ, ಅದರಲ್ಲಿ ಕೊಕ್ಕೋ ಮೆಲನ್ನು ಅಥವಾ ಬೇರೆ ಯಾವುದೋ ಒಂದು ಕಾರ್ಟೂನ್ಗಳನ್ನು ನೋಡ್ತಾ ಇದೆ ಅಂದ್ರೆ ಏನಾಗ್ಬಿಡುತ್ತೆ, ಆ ಮಗುಗೆ ಆ ಮಾತಾಡಬೇಕು ಅನ್ನುವಂತ ಒಂದು ನೀಡೇ ಬರೋದಿಲ್ಲ. ಯಾಕಂದ್ರೆ ತಂದೆ ತಾಯಿಯರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಮಗು ಕೇಳೋದಕ್ಕಿಂತ ಮುಂಚೆನೆ ಮಗುಗೆ ಹೊಟ್ಟೆ ತುಂಬಿಸ್ಬಿಟ್ಟಿರ್ತಾರೆ, ಮಗು ಹಠ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಅಂತ ಕೈಯಲ್ಲಿ ಫೋನ್ ಕೊಟ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಗ್ರಾಜುವಲಿ ಆ ಮಗುಗೆ ಸಹಜವಾದ ವಾತಾವರಣಕ್ಕಿಂತ ಹೆಚ್ಚಾಗಿ ಆ ಒಂದು ವರ್ಚುವಲ್ ವರ್ಲ್ಡ್ ಪ್ರಿಯವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಒಂದು ವಿಚಾರ. ಇನ್ನು ಇದನ್ನ ಬಿಟ್ಟು ಶಾಲೆಗೆ ಹೋಗೋ ಮಕ್ಕಳನ್ನ ಅಂತ ಕನ್ಸಿಡರ್ ಮಾಡಿದಾಗ, ಶಾಲೆಗೆ ಹೋಗೋ ಮಕ್ಕಳಲ್ಲಿ ಏನಾಯ್ತು, ಈಗ ಇನಿಷಿಯಲಿ ಆನ್ಲೈನ್ ಕ್ಲಾಸಸ್ಗೋಸ್ಕರ ಮಕ್ಕಳು ಫೋನ್ಗಳನ್ನ ಅಥವಾ ಲ್ಯಾಪ್ಟಾಪ್ಗಳನ್ನ ಬಳಸೋದಕ್ಕೆ ಚಾಲು ಮಾಡಿದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಆ ಕ್ಲಾಸ್ ಅವರ್ಸ್ ಮುಗ್ದ ಮೇಲೆ ಅವ್ರ ಕೈಯಲ್ಲಿ ಇನ್ನೂ ಆ ಫೋನು ಲ್ಯಾಪ್ಟಾಪು ಎಲ್ಲ ಇದ್ದಿದ್ರಿಂದ ಅವ್ರು ಏನ್ ಮಾಡಕ್ ಚಾಲು ಮಾಡಿದ್ರು, ಬೇರೆ ಯಾವ ರೀತಿ ಮೊಬೈಲ್ ಅವರಿಗೆ ಯೂಸ್ ಮಾಡಬಹುದು ಅನ್ನೋದು ತಿಳಿತು. ಈಗ ಫಾರ್ ಎಕ್ಸಾಂಪಲ್ ಆನ್ಲೈನ್ ಗೇಮಿಂಗ್ ಇರಬಹುದು. ಆನ್ಲೈನ್ ಗೇಮಿಂಗ್ ಅಲ್ಲಿ ಮಕ್ಕಳು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಾವೆಲ್ಲರೂ ಈಗ ನ್ಯೂಸ್ ಪೇಪರ್ ಅಲ್ಲಿ ಓದೇ ಇರ್ತೀವಿ ಅಥವಾ ಕೇಳಿರ್ತೀವಿ, ಪಬ್ಜಿ ಅನ್ನೋದು ಬಂತು, ಆ ಮಕ್ಕಳು ಅದನ್ನ ಆಟ ಆಡೋದನ್ನ ಕಲ್ತರು. ಸೊ ಇದ್ರಲ್ಲಿ ಏನಾಯ್ತು, ಇದ್ರಲ್ಲೂ ಕೂಡ ಫಸ್ಟ್ಗೆ ಕ್ಯೂರಿಯಾಸಿಟಿ ಅಂದ್ರೆ ಏನೋ ಒಂದು ಕುತೂಹಲದಿಂದ ಮಕ್ಕಳು ಸ್ಟಾರ್ಟ್ ಮಾಡ್ಲಿಕ್ಕೆ ಹತ್ತಿದ್ರು. ಆದ್ರೆ ಆ ಕುತೂಹಲ ಅನ್ನೋದು ನಿಧಾನವಾಗಿ ಏನಾಯ್ತು ಅಂತ ಹೇಳಿದ್ರೆ, ಚಟವಾಗಿ ಪರಿವರ್ತನೆ ಆಯ್ತು. ಈಗ ಚಟವಾಗಿ ಪರಿವರ್ತನೆ ಆಗಿದ್ದು ಹೇಗೆ ಅಂತ ಕೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ನಮ್ಗೆ ಖುಷಿಯನ್ನ ಕೊಡುವಂತ ಯಾವುದೇ ಒಂದು ಕೆಲಸ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಅದು ಚೆನ್ನಾಗಿರೋ ಊಟ ಮಾಡಿದ್ರು ಇರಬಹುದು, ಏನಾಗುತ್ತೆ, ನಮ್ಮ ಮೆದುಳಲ್ಲಿ ಡೋಪಾಮಿನ್ ಅನ್ನುವಂತ ಒಂದು ನ್ಯೂರೋಕೆಮಿಕಲ್ ಅಲ್ಲಿ ಇದು ಹರಿಯುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಂದು ರಿವಾರ್ಡ್ ಪಾತ್ವೆ ಅಂತ ಸೃಷ್ಟಿ ಆಗುತ್ತೆ. ಸೊ ರಿವಾರ್ಡ್ ಪಾತ್ವೆ ಅಂದ್ರೆ ಏನು, ನಮ್ಗೆ ಆ ಒಂದು ಕೆಲಸ ಮಾಡಿದಾಗ ನಂಗೆ ಖುಷಿ ಅನ್ಸುತ್ತೆ. ಸೊ ಅದರಿಂದಾಗಿ ನನ್ಗೆ ಆ ಕೆಲಸನ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ಸುತ್ತೆ. ಅದರಿಂದ ಏನಾಗುತ್ತೆ, ಆ ಮಕ್ಕಳಿಗೆ ಫಸ್ಟ್ಗೆ ಏನು ಮೇ ಬಿ ಒಂದು ಹಾಫ್ ಎನ್ ಅವರ್ ಆಡ್ತಾ ಇದ್ರು, ಗ್ರಾಜುಯಲಿ ಏನಾಗ್ಬಿಡುತ್ತೆ, ಅದು ಹಾಫ್ ಎನ್ ಅವರ್ಗೆ ಅವರಿಗೆ ಅದನ್ನ ತಡ್ಕೊಳಕ್ ಬರೋದಿಲ್ಲ. ಸೊ ಏನಾಗ್ಬಿಡುತ್ತೆ, ಅವರು ಇನ್ನಷ್ಟು ಜಾಸ್ತಿ ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕರೆಕ್ಟ್. ಈಗ ಇದು ಅವರು ಬಳಕೆ ಮಾಡೋ ವಿಧಾನ ಆಯ್ತು. ಈಗ ಇದ್ರ ನಡುವಲ್ಲಿ ಯಾವಾಗ ಪೇರೆಂಟ್ಸ್ಗಳು ಹೋಗಿ ಇಂಟರ್ವೀನ್ ಮಾಡ್ತಾರೆ, ಪೇರೆಂಟ್ಸ್ ಇಲ್ಲ ಮೊಬೈಲ್ ತಕೊಂಡ್ರು ಇಲ್ಲ ಇಂಟರ್ನೆಟ್ ಸ್ವಿಚ್ ಆಫ್ ಮಾಡಿದ್ರು ಅಂತ ಪರಿಸ್ಥಿತಿ ಬಂದಾಗ ನಾವೇನ್ ನೋಡ್ತೀವಿ, ಅವರಿಗೆ ಸಹಿಸಲಾಗದೆ ಇರುವಷ್ಟು ಸಿಟ್ಗಳು ಬರ್ತಾವೆ, ಕಿರಿಕಿರಿ ಆಗುತ್ತೆ. ಕೆಲವೊಮ್ಮೆ ನಾವು ನೋಡ್ತೀವಿ, ಈಗ ನೀವೊಂದು ಮಾರ್ಕೆಟ್ ಅಲ್ಲಿ ನೋಡಿರಬಹುದು ಅಥವಾ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ನೋಡಿರಬಹುದು, ಆ ಮಗು ತನ್ನ ಮುಖಾನ ಎಷ್ಟು ಆ ಫೋನಲ್ಲಿ ಹುದುಗಿಸಿಟ್ಟು ಆಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಸುತ್ತಮುತ್ತ ಇರೋರು ಕರೆದ್ರು ಆ ಮಗುಗೆ ಗೊತ್ತಾಗೋದಿಲ್ಲ. ಅದರ ಜೊತೆಯಲ್ಲಿ ಪೇರೆಂಟ್ಸ್ ಫೋರ್ಸ್ಫುಲಿ ಕಿತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಒಂದು ರಂಪಾನೆ ಆಗ್ಬಿಡುತ್ತೆ. ಹಾಗಾಗಿ ಹೆಚ್ಚಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿರೋದು ಪೇರೆಂಟ್ಸ್. ಯಾಕಂದ್ರೆ ಪೇರೆಂಟ್ಸ್ ಗೆ ಯಾವಾಗ ಚಟ ಆಯ್ತು ಇನ್ ಹೇಗ್ ಬಿಡಿಸೋದು ಅನ್ನೋದು ಗೊತ್ತಾಗದೆ ಇರುವಂತ ಪರಿಸ್ಥಿತಿ ಒದಗ್ತಾ ಇದೆ. ಆಮೇಲೆ ಎಲ್ಲೋ ಒಂದು ಹೋದಾಗ ಈ ತರ ರಂಪ ಈ ತರ ಒಂದು ಸೀನ್ ಸೃಷ್ಟಿಯಾಗೋದು ಬೇಡ ಅಂತ ಹೇಳಿ ಮತ್ತೆ ಪೇರೆಂಟ್ಸ್ ಅದನ್ನ ಸಹಿಸಿಕೊಳ್ತಾನೆ ಹೋಗ್ತಾರೆ. ಸೊ ಇದು ಈಗ ಮಗು ನಿಧಾನವಾಗಿ ಹೇಗೆ ಕ್ಯೂರಿಯಾಸಿಟಿಯಿಂದ ಚಟಕ್ಕೆ ತುತ್ತಾಗ್ತಾ ಇದೆ ಅನ್ನೋದು ಒಂದು ವಿಚಾರ ಆಯ್ತು. ಇದನ್ ಬಿಟ್ಟು ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಮಕ್ಕಳಲ್ಲಿ ನಾವ್ ಹೇಗೆ ಐಡೆಂಟಿಫೈ ಮಾಡೋದು. ಈಗ ಮಕ್ಕಳಲ್ಲಿ ನಾವೇನ್ ನೋಡ್ತೀವಿ, ನಿಧಾನವಾಗಿ ಅವರಿಗೆ ಈ ಓದು ವಿದ್ಯಾಭ್ಯಾಸದ ಬಗ್ಗೆ ಏನು ಮುಂಚೆ ಎಷ್ಟು ಗಮನ ಇತ್ತು, ಎಷ್ಟು ಅವರಿಗೆ ಮಾರ್ಕ್ಸ್ ಬರ್ತಾ ಇದ್ವು ಪ್ರಾಬಬ್ಲಿ ಎಕ್ಸಾಮ್ ಅಲ್ಲಿ, ಅದನ್ನ ನಿಧಾನವಾಗಿ ಡಿಕ್ಲೈನ್ ಆಗೋದು ನೋಡ್ತೀವಿ. ಅಂದ್ರೆ ಪೇರೆಂಟ್ಸ್ ಬಂದು ಹೇಳ್ತಾರೆ, ಮುಂಚೆ ಮಗ 90% ಅಥವಾ ಮಗಳು 90% ತಗೋತಾ ಇದ್ಲು, ಈಗ ಫೋನ್ ಕೊಟ್ಟಾದ್ಮೇಲೆ ಕೋವಿಡ್ ಬಂದ್ಮೇಲೆ ಆ ಗ್ರಾಜುವಲ್ ಅಕಾಡೆಮಿಕ್ ಡಿಕ್ಲೈನ್ ಆಗ್ತಾ ಇದೆ. ಕೆಲವು ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನನ್ ಮಗ ಮುಂಚೆ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದ, ಇತ್ತೀಚೆಗೆ ಫೇಲೇ ಆಗ್ತಾ ಇದ್ದಾನೆ ಅಂತಾರೆ. ಸೊ ಇದರಲ್ಲಿ ಏನ್ ನಮ್ಗೆ ಸೂಚನೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇಂಟರ್ನೆಟ್ ವ್ಯಸನದಿಂದ ಅಥವಾ ಆ ಮೊಬೈಲ್ಗಳ ದುರ್ಬಳಕೆಯಿಂದ ಹೆಂಗೆ ನಾರ್ಮಲ್ ಆಗಿ ಇದ್ದ ಮಗು ನಿಧಾನವಾಗಿ ಶೈಕ್ಷಣಿಕವಾಗಿ ಕುಗ್ಗುತ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಒಂದು ವಿಚಾರ. ಇನ್ನೊಂದು, ದೀರ್ಘಕಾಲ ಈ ತರ ಯಾರು ಮಕ್ಕಳಿರ್ಬೋದು ಅಥವಾ ಯಾರೇ ಇರ್ಬೋದು ಇಂಟರ್ನೆಟ್ ಬಳಕೆ ಮಾಡ್ತಾ ಇರೋದ್ರಿಂದ ಅಥವಾ ಫೋನ್ ಅನ್ನ ಸಮೀಪದಿಂದ ನೋಡ್ತಾ ಇರೋದ್ರಿಂದ ಏನಾಗುತ್ತೆ, ಆ ಒಂದು ಪ್ರಖರವಾದ ಕಿರಣಗಳು ಕಣ್ ಮೇಲೆ ಬಿದ್ದಿರೋದ್ರಿಂದ ಏನಾಗುತ್ತೆ, ನಿಧಾನವಾಗಿ ಈ ನಿದ್ರೆಯ ಸೈಕಲ್, ಸ್ಲೀಪ್ ಸೈಕಲ್ ಅಂತ ಹೇಳ್ತೀವಿ, ಅದು ಕೂಡ ವ್ಯತ್ಯಾಸ ಆಗ್ತಾ ಬರುತ್ತೆ. ಸೊ ನಿದ್ದೆ ಅನ್ನೋದು ಸಂಪೂರ್ಣವಾಗಿ ಆಗೋದಿಲ್ಲ, ಮತ್ತೆ ಪದೇ ಪದೇ ಎಚ್ಚರ ಆಗೋದಿರಬಹುದು. ಈಗ ನಿದ್ರೆ ಮಾಡಿದಾಗ ನಮ್ಮ ಮೆದುಳಲ್ಲಿ ಏನಾಗುತ್ತೆ, ಒಂದು ನ್ಯೂರೋನಲ್ ರೀಜನರೇಷನ್ ಆಗ್ತಾ ಇರುತ್ತೆ. ಸೊ ನಮ್ಗೆ ನಿದ್ದೆ ಅನ್ನೋದು ಸಂಪೂರ್ಣವಾಗಾದಾಗ ಏನಾಗುತ್ತೆ, ನಮ್ದು ಬಾಡಿನೂ ಒಂದು ರಿವೈಟಲೈಸ್ ಆಗುತ್ತೆ. ಸೊ ಇದ್ಯಾವುದು ಆಗದೆ ಇದ್ದಾಗ ಏನಾಗುತ್ತೆ, ದೈಹಿಕವಾಗೂ ಕೂಡ ನಾವು ನಿಧಾನವಾಗಿ ಕ್ಷೀಣಿಸ್ತಾ ಬರ್ತೀವಿ. ಓಕೆ,
0: ಸೊ ಬಹಳ ಮುಖ್ಯವಾದ ಒಂದು ವಿಷಯ ಡೋಪಮಿನ್ ಬಗ್ಗೆ ತಾವು ಹೇಳಿದ್ರಿ. ಅಲ್ಲೇ ಈ ಬಗ್ಗೆ ವಿಚಾರ ಮಾಡ್ತಿರ್ತಾನೆ ಅಂಡ್ ಓದ್ತಿರ್ತಾನೆ, ಡೋಪಮಿನ್ ಡಿಸೆನ್ಸಿಟೈಸೇಷನ್ ಅಂತ ಎಲ್ಲೋ ಕೇಳ್ಪಟ್ಟೆ. ಅದರ ಬಗ್ಗೆ ಈಗ ಇನ್ಸ್ಟಾಗ್ರಾಮ್ ಇರಲಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರಲಿ, ಅಲ್ಲಿ ನಾವು ಚಿಕ್ಕದಾದಂಥ ಶಾರ್ಟ್ ಕಾಂಟೆಂಟ್ ಫಾರ್ಮ್ಯಾಟ್ಸ್ ಬಂದಿದೆ, 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ಐದರ್ ದುಃಖದ, ಐದರ್ ಖುಷಿಯಾದ, ಐದರ್ ಸ್ಫೂರ್ತಿಕರವಾದ. ಸೊ ಅದೊಂದು ಡೋಪಮಿನ್ ಹಿಟ್ ಆಗ್ತಾ ಇದೆ, ಅದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳ್ಬಿಟ್ಟೆ. ಅದನ್ನು ನೀವು ಕವರ್ ಮಾಡಿದ್ರಿ. ಬಹಳ ಮುಖ್ಯವಾಗಿ ಈಗ ಈ ಲೈಟ್ ಎಮಿಟ್ ಏನ್ ಮಾಡುತ್ತೆ, ಬ್ಲೂ ಸ್ಕ್ರೀನ್ ಲೈಟ್ ನಿಂದ ಆಗೋ ಸಮಸ್ಯೆಗಳು ಮಕ್ಕಳಲ್ಲಿ, ಅದ್ರ ಬಗ್ಗೆ ಹೇಳಿ.
1: ಈಗ ಇವಾಗ್ಲೇ ಹೇಳಿರೋ ತರ ಮಕ್ಕಳಲ್ಲಿ ಆ ಪ್ರಖರವಾದ ಏನು ಕಿರಣಗಳು, ಆ ಬ್ಲೂ ಲೈಟ್ ಏನು ಕಣ್ಣ ಮೇಲೆ ಬೀಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಮಕ್ಕಳು ಈಗ ಮುಂಚೆ ಪ್ರಾಬಬ್ಲಿ ಒಂದು 7-8 ತಾಸು ನಿದ್ದೆ ಮಾಡ್ತಾ ಇದ್ರು ಅಂತ ಅನ್ಕೊಂಡ್ರೆ, ಅದು ನಿಧಾನವಾಗಿ ಏನಾಗುತ್ತೆ, ಆ ನಿದ್ದೆಯ ಆರ್ಕಿಟೆಕ್ಚರ್ ಅನ್ನೋದು ಹೆಚ್ಚು ಕಡಿಮೆ ಆಗಿ ಅವರಿಗೆ ನಿದ್ದೆ ಪರಿಪೂರ್ಣವಾಗಾದ ಹಾಗೆ ಅನ್ಸೋದಿಲ್ಲ. ಸೊ ಏನಾಗ್ಬಿಡುತ್ತೆ, ಮಕ್ಕಳು ಈಗ 7-8 ತಾಸು ಮಲಗಿರ್ತಾರೆ ಅಂತಾನು ಅನ್ಕೊಳ್ಳಿ, ಆದ್ರೆ ಆ ಸ್ಲೀಪ್ ಅನ್ನೋದು ಅವರಿಗೆ ದೇಹಕ್ಕೆ ಆ ಒಂದು ಎಷ್ಟು ಅಂದ್ರೆ ರಿವೈಟಲೈಸಿಂಗ್ ಕೆಪಾಸಿಟಿ ಅನ್ನೋದು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸ್ಕೂಲ್ಗೆ ಹೋದ್ಮೇಲೆ ಸ್ಕೂಲಲ್ಲೂ ನಿದ್ರೆ ಮಾಡುವಂತ ಅಂದ್ರೆ ಒಂದು ಹೌದು ಟಯರ್ಡ್ನೆಸ್ ಇರುತ್ತೆ, ಅಭ್ಯಾಸ ಆ ತರ ಇರುತ್ತೆ. ಸ್ಕೂಲಲ್ಲೂ ಟೀಚರ್ಸ್ ಪಾಠ ಮಾಡಿದಾಗ ಅವರಿಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಈಗ ಹಾಗಾಗಿ ಅದೇನು ಆ ಲೈಟ್ ಎಮಿಷನ್ ಏನಾಗುತ್ತೆ ಅದನ್ನ ತಡೆ ಹಿಡಿಯೋ ಸಂಬಂಧ ಬೇರೆ ತರದ ಸ್ಪೆಕ್ಟಕಲ್ಸ್, ಗಾಗಲ್ಸ್ ಏನೇನೋ ಹೇಳ್ತಾರೆ, ರೈಟ್? ಆದ್ರೆ ಅಲ್ಲಿ ನಾವ್ ಯಾವ ವಿಚಾರನ ಗಮನಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಆ ತೆಗ್ಸಿರ್ಬೋದು ಅದನ್ನ ಏನಾದ್ರೂ ಹಾಕೊಂಡು ಮತ್ತಷ್ಟು ಯೂಸ್ ಮಾಡಿ ಅನ್ನೋದೇ ನಾವು ನೋಡ್ತಾ ಇದೀವಿ ವಿನ, ಅದರಿಂದ ಮಗುಗೆ ತೊಂದರೆ ಆಗ್ತಾ ಇದೆ ಅಥವಾ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ ಅದನ್ನ ಬಿಡಬೇಕು, ಅದನ್ನ ನಿಧಾನವಾಗಿ ಕಡಿಮೆ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ.
0: ತಾವು ನಮ್ಮ ಉತ್ತರದಲ್ಲಿ ಆನ್ಲೈನ್ ಗೇಮ್ ಬಗ್ಗೆ ಹೇಳಿದ್ರಿ, ಅಲ್ಲೇ ಒಂದು ಪ್ರಶ್ನೆ, ಎಷ್ಟು ಪ್ರಕಾರದ ಇಂಟರ್ನೆಟ್ ವ್ಯಸನಗಳು ಇದಾವೆ, ಏನಾದರೂ ಇದರಲ್ಲಿ ಪ್ರಕಾರ ಇದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಓಕೆ, ಈಗ ಇಂಟರ್ನೆಟ್ ಯೂಸ್ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅಂತ ಹೇಳಿದಾಗ ಇಟ್ ಇಸ್ ಲೈಕ್ ಅ ಬ್ರಾಡ್ ಅಂಬ್ರೆಲಾ ಟರ್ಮ್. ಸೊ ಅದರಲ್ಲಿ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನೇನ್ ಮಾಡಬಹುದು, ಒಂದು ನಾವೇನ್ ನೋಡ್ತೀವಿ ಈಗ ಸೋಷಿಯಲ್ ಮೀಡಿಯಾ ಯೂಸರ್ಸ್, ಕರೆಕ್ಟ್? ಈ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಅನ್ನೋರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ತಮ್ದೊಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಮತ್ತೆ ತಮ್ಗೆ ಪರಿಚಯದವರಿಗೆಲ್ಲ ಒಂದು ಫ್ರೆಂಡ್ ರಿಕ್ವೆಸ್ಟ್ ಅಂತ ಕಳಿಸ್ತಾ ಇರ್ತಾರೆ, ಮತ್ತೆ ಅವರು ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲದಿಂದ ಒಂದು ಮೀಡಿಯಾ ಯೂಸೇಜ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಹೆಚ್ಚಾಗಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ, ಈಗ ಕೆಲವೊಂದು ದೇಶಗಳಲ್ಲಿ ಅಥವಾ ನಮ್ದೇ ದೇಶದಲ್ಲೂ ಕೂಡ ಕೆಲವು ಸ್ಟಡೀಸ್ ಗಳಾಗಿದಾವೆ. ಇದರಲ್ಲಿ ಏನು ಅಂದ್ರೆ ರಿಪೋರ್ಟ್ ಹೊರಗಡೆ ಬಿದ್ದಿದೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಜೀವನದಲ್ಲಿ ಒಂಥರ ಲೋ ಸೆಲ್ಫ್ ಎಸ್ಟೀಮ್, ಅಂದ್ರೆ ತಮ್ಮ ಜೀವನದಲ್ಲಿ ಅವರಿಗೆ ಹೆಚ್ಚು ಫ್ರೆಂಡ್ಸ್ ಗಳಿಲ್ಲ ಅಥವಾ ತಮ್ಮ ಬಗ್ಗೆ ತಮ್ಗೆ ಹತಾಶೆ ಹೆಚ್ಚಿರುತ್ತೆ, ಇಂಥವ್ರು ಹೆಚ್ಚಾಗಿ ಆ ವರ್ಚುವಲ್ ವರ್ಲ್ಡ್ ಅಲ್ಲಿ ಒಂಥರ ಪ್ರೀ ಆಕ್ಯುಪೈಡ್ ಇರ್ತಾರೆ. ನಿಜ ಜೀವನದಲ್ಲಿ ನೋಡಕ್ ಹೋದ್ರೆ ಮೇ ಬಿ ಅವರಿಗೆ ಒಂದು ಬೆರಳೆಣಿಕೆ ಅಷ್ಟು ಕೂಡ ಫ್ರೆಂಡ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅವ್ರಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇರ್ತಾರೆ. ಸೊ ಇದು ಒಂದು ಸೋಷಿಯಲ್ ಮೀಡಿಯಾ ಬಳಕೆ ಅಂತ ಹೇಳ್ಬೋದು ಒಂದೇದು. ಇನ್ನೊಂದು ಗೇಮಿಂಗ್ ಅಡಿಕ್ಷನ್. ಈಗ WHO ಕೂಡ ಒಂದು ಗೇಮಿಂಗ್ ಅಡಿಕ್ಷನ್ ಅನ್ನೋ ಅಂತ ಒಂದು ಕಾಯಿಲೆ ಇದೆ ಅನ್ನೋದನ್ನೇ ಇತ್ತೀಚೆಗೆ ಹೇಳಿದೆ. ಸೊ ಇಟ್ ಇಸ್ ನಾಟ್ ಲೈಕ್ ಬರೇ ನಾವು ನೀವು ಮಾತಾಡುವಂತದ್ದಾಗಿ ಉಳಿದಿಲ್ಲ. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಹೇಳಿದೆ, ಮಕ್ಕಳಲ್ಲಿ ಇರ್ಬೋದು ಅಥವಾ ಯಾರಲ್ಲೇ ಇರ್ಬೋದು, ಈ ಆನ್ಲೈನ್ ಗೇಮ್ಸ್ ಯಾರು ನಿಯಮಿತವಾದ ಟೈಮಿಂಗ್ ಮೀರಿ ಆಡ್ತಾ ಇದ್ದಾರೆ ಅವರಲ್ಲಿ ಇದು ಒಂದು ಚಟ ಅಥವಾ ಕಾಯಿಲೆಯಾಗಿಯೇ ಪರಿಣಮಿಸಿದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಈಗ ಈ ಆನ್ಲೈನ್ ಗೇಮಿಂಗ್ ಅಲ್ಲೂ ಕೂಡ ಮೇ ಬಿ ಬಹಳ ವಿಧಾನಗಳು ಇರ್ತವೆ. ಸಣ್ಣ ಮಕ್ಕಳಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಎಷ್ಟೆಷ್ಟು ಟೈಪ್ಸ್ ಇದೆ ಅಂತಾನು ಹೇಳ್ತಾರೆ. ಈಗ ಮುಂಚೆ ಪಬ್ಜಿ ಅನ್ನೋದು ಬಂದಿತ್ತು, ಆದ್ರೆ ಪಬ್ಜಿ ಅನ್ನೋದು 2020 ವೇಳೆಗೆ ಅದೇನೋ ದೇಶದ ಸುರಕ್ಷತಾ ದೃಷ್ಟಿಯಿಂದ ಅನ್ನೋ ಕಾರಣದಿಂದ ಅದನ್ನ ಬ್ಯಾನು ಮಾಡಿದ್ರು. ಆದ್ರೆ ಅದೇ ತರದ ಗೇಮ್ಗಳು ಬೇರೆ ಬೇರೆ ಹೆಸರುಗಳನ್ನು ಹಿಡ್ಕೊಂಡು ಇತ್ತೀಚೆಗೂ ಸಾಕಷ್ಟು ಲೈಕ್ ಅದು ಸೊಸೈಟಿದಲ್ಲಿ ಇದೆ, ಮಕ್ಕಳು ಆಡ್ತಾನೂ ಇದ್ದಾರೆ. ಸೊ ಈ ಗೇಮ್ಗಳನ್ನ ಆಡೋದ್ರಿಂದ ಏನಾಗುತ್ತೆ, ನಾವ್ ಆಲ್ರೆಡಿ ಆವಾಗ ಚರ್ಚೆ ಮಾಡಿದ ಹಾಗೆ ಮಕ್ಕಳಲ್ಲಿ ಒಂಥರ ಕ್ರೌರ್ಯತೆ ಅನ್ನೋದು ಹೆಚ್ಚಾಗ್ಬಿಡುತ್ತೆ. ಸೊ ಮಕ್ಕಳಲ್ಲಿ ಹೊಡಿ ಬಡಿ ಶೂಟ್ ಮಾಡು, ಸೊ ಇದರಿಂದ ಏನಾಗುತ್ತೆ ಅವರಲ್ಲಿ ಒಂದು ಇಂಪಲ್ಸಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ಈಗ ಸಹಜವಾಗಿ ನಮ್ಮೆಲ್ಲರಲ್ಲೂ ಒಂದು ತಾಳ್ಮೆಯಿಂದ ಹೇಗೆ ನಾವು ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಅನ್ನೋದು ಒಂದು ಕಂಟ್ರೋಲ್ ನಮ್ಮ ಬ್ರೈನ್ ಅಲ್ಲಿ ಇರುತ್ತೆ. ಆದ್ರೆ ಒಂದ್ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ, ಆ ಬ್ರೈನ್ ಅಲ್ಲಿ ಈ ಕೆಪಾಸಿಟಿ ಇರೋದಿಲ್ಲ, ಯಾಕಂದ್ರೆ ಬ್ರೈನ್ ಪರಿಪೂರ್ಣವಾಗಿ ಡೆವಲಪ್ ಆಗಿರೋದಿಲ್ಲ, ಅದು ಇನ್ನೂ ಬೆಳೆಯುವ ಹಂತದಲ್ಲಿರುತ್ತೆ. ಸೊ ಮೆದುಳಿನ ಮುಂಭಾಗ ಅಂದ್ರೆ ಒಂದು ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಿ, ಈ ಫ್ರಾಂಟಲ್ ಲೋಬ್ ಇನ್ನೂ ಪೂರ್ತಿಯಾಗಿ ಡೆವಲಪ್ ಆಗದೇ ಇರೋದ್ರಿಂದ ಆ ಮಕ್ಕಳಿಗೆ ಅಷ್ಟು ಸಣ್ಣ ವಯಸ್ಸಲ್ಲೇ ಈ ತರ ಗೇಮಿಂಗ್ ಅಡಿಕ್ಷನ್ ಆದಾಗ ಏನಾಗುತ್ತೆ, ಆ ಕ್ರೌರ್ಯತೆ ಅಥವಾ ಇಂಪಲ್ಸಿವಿಟಿ ಅನ್ನೋದು ಹೆಚ್ಚಾಗ್ಬಿಡುತ್ತೆ. ಇದನ್ನ ಬಿಟ್ರೆ ಇನ್ನೊಂದು ಆನ್ಲೈನ್ ಶಾಪಿಂಗ್ ಅಡಿಕ್ಷನ್ ಅಂತ ಹೇಳ್ತೀವಿ. ನಾವು ಇತ್ತೀಚೆಗೆ ನೋಡಿರ್ಬೋದು ಎಲ್ಲಾನು ಕೂಡ ನಮ್ಗೆ, ನಾವು ನೀವು ಎಲ್ಲರೂ ಸೇರ್ಕೊಂಡ್ರೆ ಹೆಂಗಾಗಿದೆ, ನಾವು ಹೋಗಿ ಅಂಗಡಿಯಲ್ಲಿ ಖರೀದಿ ಮಾಡೋದಕ್ಕಿಂತ ಒಂದ್ ಕ್ಲಿಕ್ ಅಲ್ಲಿ ಬ್ಲಿಂಕ್ ಇಟ್ ಇರ್ಬೋದು ಅಥವಾ ಏನೇ ಇರ್ಬೋದು, ಅದು ಕ್ಲಿಕ್ ಮಾಡಿದ ತಕ್ಷಣ 10 ನಿಮಿಷದಲ್ಲಿ ಡೋರ್ ಡೆಲಿವರಿ ಆಗ್ಬಿಡುತ್ತೆ. ಸೊ ಅಂದ್ರೆ ಮನುಷ್ಯ ಎಷ್ಟರ ಮಟ್ಟಿಗೆ ಒಂಥರ ಆಲಸ್ಯ ಅನ್ನೋದನ್ನ ಉಂಟು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಈಗ ಹಿಂದಿನ ಕಾಲದಲ್ಲಿ ಹೀಗಿರ್ಲಿಲ್ಲ, ಮೇ ಬಿ ಒಂದು 20 ವರ್ಷದ ಹಿಂದೆ ಎಲ್ಲರೂ ಹೋಗ್ತಿದ್ರು, ಸಂತೆಗೆ ಹೋಗಿ ತರಕಾರಿ ತರ್ತಾ ಇದ್ರು, ಅಂಗಡಿಗಳಿಗೆ ಹೋಗಿ ನಾವು ಎಲ್ಲ ಸಾಮಾನು ಖರೀದಿ ಮಾಡ್ತಾ ಇದ್ವಿ. ಬಟ್ ಇವಾಗ ಏನಾಗಿದೆ, ಎಲ್ಲಾನು ಕೂಡ ಅಟ್ ಒನ್ ಕ್ಲಿಕ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಅದು ಕೂಡ ನಿಯಮಿತವಾಗಿರದೆ ಮಿತಿ ಮೀರಿ ಜಾಸ್ತಿ ಆದಾಗ ಅದು ಕೂಡ ಒಂಥರದ ಅಡಿಕ್ಷನ್ ಅಂತಾನೆ ಹೇಳ್ತೀವಿ. ಇದನ್ನ ಬಿಟ್ರೆ ಇನ್ನೊಂದು ಸೈಬರ್ ಸೆಕ್ಸ್ ಅಡಿಕ್ಷನ್. ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂಥರ ತೆರೆಮರೆಯಲ್ಲೇ ಇರುತ್ತೆ, ನಮ್ಗೆ ಗೊತ್ತೇ ಆಗಂಗಿಲ್ಲ. ನಮ್ ಜೊತೆ ಇರೋರು ಕೆಲವೊಮ್ಮೆ ಈ ಚಟ ಹತ್ತಿಸ್ಕೊಂಡಿರ್ತಾರೆ, ಬಟ್ ನಮ್ಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿನೂ ಇರೋದಿಲ್ಲ ಅನ್ನೋ ತರ. ಸೊ ಏನಾಗ್ಬಿಡುತ್ತೆ, ಕೆಲವೊಮ್ಮೆ ನಾವು ಎಲ್ಲಿ ತನಕ ಗಮನಿಸಿದೀವಿ ಅಂತ ಹೇಳಿದ್ರೆ, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಇಂತೇನೇನೋ ಒಂಥರ ಪಿಕ್ಚರ್ಸ್ ಅನ್ನ ಪೋಸ್ಟ್ ಮಾಡೋದು, ಹಿಂಗೆಲ್ಲಾನು ಮಾಡ್ತಾರೆ. ಇದು ಕೂಡ ಒಂಥರ ವ್ಯಾಧಿ ಅಂತಾನೆ ಕರಿಬಹುದು, ಯಾಕಂದ್ರೆ ಅವ್ರು ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಹೆಂಗಿರ್ತಾನೆ ಹಂಗಿರದೆ ಆ ಬೌಂಡ್ರಿಯನ್ನ ಮೀರಿ ಇನ್ನೇನೋ ಮಾಡ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ಸೋಷಿಯಲಿ ಆಕ್ಸೆಪ್ಟೇಬಲ್ ಅಂದಾಗ ಅದು ಕೂಡ ಒಂದು ರೀತಿಯ ಕಾಯಿಲೆ ಅಂತಾನೆ ನಾವು ಪರಿಗಣಿಸ್ತೀವಿ. ಇದನ್ ಬಿಟ್ರೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳಬೇಕಿದ್ದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಅವಾಗ ಮಕ್ಕಳಲ್ಲಿ ಹೇಗೆ ಆ ಕ್ರೌರ್ಯತೆ ಮತ್ತೆ ಇಂಪಲ್ಸಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ನಾವು ನ್ಯೂಸ್ ಪೇಪರ್ಗಳಲ್ಲೂ ಸಹಜವಾಗಿ ನೋಡಿರ್ತೀವಿ ಅಲ್ವಾ. ಬೆಳಗಾವಿಯಲ್ಲೇ 2019 ಒಬ್ಬ ಹುಡುಗ ತನ್ನ ತಂದೆ ಏನೋ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿ ಅವರನ್ನ ಕೊಲೆನೆ ಮಾಡುವಂತ ಒಂದು ಮನಸ್ಥಿತಿ ಬಂದಿತ್ತು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಎಲ್ಲಿ ತನಕ ಆ ಚಟಕ್ಕೆ ತುತ್ತಾಗಿದ್ದಾನೆ ಅನ್ನೋದನ್ನ ನಾವು ಅಂದ್ರೆ ನಿಜವಾಗ್ಲೂ ಒಂದು ವಿಶ್ಲೇಷಿಸಿ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಸಮಾಜದಲ್ಲಿ ಬೇಕೋ ಬೇಡವೋ ಅನ್ನೋದನ್ನ ಚರ್ಚಿಸಬೇಕಾಗುತ್ತೆ.
0: ಬಹಳಷ್ಟು ವಿವರವಾದ ಮಾಹಿತಿ ಇದು ಪ್ರಕಾರಗಳಲ್ಲಿ ಹೇಳುವಾಗ, ಸೋಷಿಯಲ್ ಮೀಡಿಯಾ ಆಗಲಿ, ಗೇಮಿಂಗ್, ಶಾಪಿಂಗ್ ಆ್ಯಂಡ್ ಸೈಬರ್ ಸೆಕ್ಸ್ ಅಂತ ಹೇಳಿದ್ರೆ, ಈಗ ಮಕ್ಕಳಲ್ಲಿ ಯಾವುದು ಜಾಸ್ತಿ ಇದೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಈ 4ರಲ್ಲಿ?
1: ಈಗ ಮಕ್ಕಳಲ್ಲಿ ನಾವು ಆಸ್ಪತ್ರೆಗೆ ಯಾರು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಅವರು ಆಬ್ವಿಯಸ್ಲಿ ಎಲ್ಲರೂ ಮೊಬೈಲ್ ಗೇಮಿಂಗ್ ಅಡಿಕ್ಷನ್ ಅಂತಾನೆ ಕರ್ಕೊಂಡು ಬರ್ತಾರೆ. ಸೊ ಅದ್ ಗೇಮಿಂಗ್ ಅನ್ನೋದು ಕೂಡ ಯಾವ ಮಟ್ಟಿಗೆ ಆ ಮಗುವನ್ನ ಒಂಥರ ತನ್ನ ಸೆಳೆತಕ್ಕೆ ಎಳ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ಬರೇ ಮಗು ಗೇಮ್ಸ್ಗಳನ್ನ ಮನೆಯಲ್ಲಿ ಆಡ್ತಾ ಇರುತ್ತೆ, ಮತ್ತೆ ನಿಧಾನವಾಗಿ ಏನಾಗುತ್ತೆ, ಮಗು ಆ ಫೋನ್ ಅನ್ನ ಸ್ಕೂಲ್ಗೂ ಒಯ್ಯಕ್ ಚಾಲು ಮಾಡುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಮೇ ಬಿ ತಂದೆ ತಾಯಿಯರಿಗೆ ಅರಿವಿಲ್ದೇನೂ ಆಗ್ತಾ ಇರ್ಬೋದು. ಈಗ ಕೆಲವೊಮ್ಮೆ ನಾವು ನೋಡ್ತೀವಿ ಸ್ಕೂಲಲ್ಲಿ ಕೆಲವು ಟೀಚರ್ಸ್ಗಳು ಮಕ್ಕಳ ಬ್ಯಾಗ್ ಅನ್ನ ಚೆಕ್ ಮಾಡಿದ್ರು, ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಎಷ್ಟೋ ಜನರ ಬ್ಯಾಗ್ ಅಲ್ಲಿ ಮೊಬೈಲೇ ಸಿಕ್ಕಿರುತ್ತೆ. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅದನ್ನ ಸ್ಕೂಲಿಗೆ ಅವ್ರು ಒಯ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಬೇರೆಯವ್ರ ಜೊತೆ ಕೂಡ್ಕೊಂಡು ಅವ್ರು ಆಡ್ತಾ ಇದ್ದಾರೆ. ಕೆಲವೊಮ್ಮೆ ಇನ್ನೂ ಏನ್ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ, ಹಣವನ್ನ ಹಾಕಿ ಒಂಥರ ಗ್ಯಾಂಬ್ಲಿಂಗ್ ತರಾನು ಅಂದ್ರೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿಕೊಂಡು ಕೂಡ ಅವರು ಆಡ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ, ಅವ್ರಿಗೆ ಅದು ಇನ್ನೊಂದ್ ತರದ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಏನು, ಅವರಿಗೆ ಅಲ್ಲಿ ವಾಪಸ್ ಆ ಹಣ ಅನ್ನೋದು ದಕ್ಕುತ್ತೆ ಅನ್ನೋ ಆಸೆಯಿಂದ ಆ ಮಗು ಇನ್ನಷ್ಟು ಆಡುತ್ತೆ, ಮತ್ತಷ್ಟು ಆಡುತ್ತೆ.
0: ಬೆಟ್ಟಿಂಗ್ ಗೇಮ್ಸ್
1: ಎಸ್. ಇದನ್ ಬಿಟ್ಟು ನಾವು ಮತ್ತೊಂದು ಏನ್ ಗಮನಿಸ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಅಟ್ ಲೀಸ್ಟ್ 10 ಜನ ಆನ್ಲೈನ್ ಗೇಮಿಂಗ್ ಅಡಿಕ್ಷನ್ಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು 2-3 ಮಕ್ಕಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಸ್ಕೂಲ್ ರೆಫ್ಯೂಸಲ್ ಮಟ್ಟ ಹೋಗಿರ್ತಾರೆ. ಅಂದ್ರೆ ಏನು, ಆ ಮೊಬೈಲ್ ಗೇಮ್ಗಳನ್ನ ಎಷ್ಟು ಆಡ್ತಾರೆ ಅಂತ ಹೇಳಿದ್ರೆ, ನಂಗೆ ಸ್ಕೂಲ್ಗೆ ಹೋಗೋದೇ ಇಲ್ಲ. ಸೊ 24 ತಾಸಲ್ಲಿ ಆ ಮಗುಗೆ ಒಂದು 6-7 ತಾಸು ಸ್ಕೂಲ್ ಟೈಮಿಂಗ್ ಇತ್ತು ಅಂತ ಹೇಳಿದ್ರೆ, ನಾನು ಸ್ಕೂಲ್ಗೆ ಹೋಗಂಗಿಲ್ಲ, ಅದ್ರ ಬದಲು ಮನೆಯಲ್ಲೇ ಕೂತು ಆಟ ಆಡ್ತೀನಿ ಅನ್ನೋ ಅಷ್ಟು ಪ್ರಮಾಣದಲ್ಲಿ ಚಟ.
0: ಸ್ಕೂಲ್ ಬಂಕ್ ಮಾಡ್ತಾರೆ,
1: ಮನೆಯಿಂದ
0: ಆಚೆ ಹೋಗುವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಹಂಗೂ ಆಗ್ತದೆ,
1: ಹಂಗೂ ಆಗ್ತದೆ. ಬಟ್ ಇದು ನೀವು ಏನ್ ಹೇಳಿದ್ರಿ, ಇದ್ರ ಜೊತೆಯಲ್ಲಿ ಬೇರೆ ಅಂದ್ರೆ ವರ್ತನೆಯ ಸಮಸ್ಯೆನೂ ಇರುತ್ತೆ, ಅಂದ್ರೆ ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಆ ವರ್ತನೆಯ ಸಮಸ್ಯೆಯಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಪದೇ ಪದೇ ಸುಳ್ಳುಗಳನ್ನ ಹೇಳೋದು, ಸಮಾಜ ವಿರೋಧಿ ರೀತಿಯಲ್ಲಿ ಬದುಕೋದು, ಈಗ ಬೇರೆಯವ್ರ ಜೊತೆ ವಿನಾಕಾರಣ ಜಗಳ ಆಡೋದು, ಆ ಸಣ್ಣ ವಯಸ್ಸಲ್ಲೇ ಹೊಡೆಯೋದು ಬಡಿಯೋದು ಮಾಡೋದು, ಗಾಂಜಾ ಸೇದೋದು, ಸ್ಮೋಕಿಂಗ್ ಮಾಡುವುದು, ಅಥವಾ ಸಣ್ಣ ವಯಸ್ಸಲ್ಲೇ ಕಳ್ಳತನ ಮಾಡೋದು, ಹಿಂಗೆಲ್ಲಾನೂ ಇರುತ್ತೆ. ಸೊ ಬರೇ ಇಂಟರ್ನೆಟ್ ವ್ಯಸನ ಅಲ್ಲದೆ ಅವರಲ್ಲಿ ಈ ತರ ಬೇರೆ ಅಂದ್ರೆ ವರ್ತನೆಯ ಸಮಸ್ಯೆ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಇದೆಲ್ಲ ನೀವು ಸೈಕಾಟ್ರಿಯಲ್ಲಿ ಗಮನಿಸಬೇಕಂದ್ರೆ, ನಾವು ಒಂದ್ ಮಾತು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಏನಂತ ಹೇಳಿದ್ರೆ, ಕೋಮೋರ್ಬಿಡಿಟಿ ಇಸ್ ಅ ರೂಲ್ ಅಂತ ಹೇಳ್ತೀವಿ. ಅಂದ್ರೆ ಸೈಕಾಟ್ರಿದಲ್ಲಿ ನಮ್ಗೆ ಒಂದೇ ಕಾಯಿಲೆ ಯಾವತ್ತೂ ಒಂದ್ ಪೇಷಂಟ್ ಅಲ್ಲಿ ಸಿಗೋದಿಲ್ಲ, ಅದು ಒಂದ್ರ ಜೊತೆಗೆ ಮತ್ತೊಂದು, ಮತ್ತೊಂದ್ರ ಜೊತೆಗೆ ಇನ್ನೊಂದು, ಹಂಗೇನೆ ಬರುತ್ತೆ. ಹಾಗಾಗಿ ವರ್ತನೆ ಅನ್ನೋದು ಸರಿ ಇಲ್ಲ ಆ ಮಗುವಲ್ಲಿ ಅಂತ ಆದ ತಕ್ಷಣ ಅದಕ್ಕೆ ಕೂಡ್ಕೊಂಡು ಬೇರೆ ವ್ಯಸನಗಳು ಇದೆಲ್ಲ ಬರೋ ಚಾನ್ಸಸ್ ಗಳೇ ಹೆಚ್ಚಿರ್ತವೆ.
0: ಅಲ್ಲೇ ಒಂದು ಪ್ರಶ್ನೆ, ಈಗ ನೀವೇ ಹೇಳಿದ್ರಿ ಈ ಒಂದು ವ್ಯಸನ, ಈಗ ಇವತ್ತು ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನ ವಿಷಯ ನಡೆದಿದೆ, ಅಂತ ಸಂದರ್ಭದಲ್ಲಿ ಗೇಮಿಂಗ್ ಜಾಸ್ತಿ ಅಂತ ಹೇಳಿದ್ರೆ, ಅದ್ರ ಜೊತೆ ಮತ್ತಿನ್ನೇನ್ ಬರುತ್ತೆ ಅದ್ರ ಬಗ್ಗೆ?
1: ಅದ್ರ ಜೊತೆ ಇತ್ತೀಚೆಗೆ ಈಗ ಗೇಮಿಂಗ್ ಅನ್ನೋದು ನಾವು ಹೆಚ್ಚಾಗಿ ಗಂಡು ಮಕ್ಕಳಲ್ಲಿ ಗಮನಿಸ್ತೀವಿ. ಈಗ ಹೆಣ್ಣು ಮಕ್ಕಳಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ, ಅವರಲ್ಲಿ ಹೆಚ್ಚಾಗಿ ಏನಾಗುತ್ತೆ, ಒಂಥರ ಯಾರಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಅಥವಾ ಯಾರಿಗೆ ತಮ್ಮ ದೈಹಿಕವಾಗಿ ತಾವು ಸುಂದರವಾಗಿಲ್ಲ ಆ ತರ ಎಲ್ಲ ಇರುತ್ತೆ ಮನಸ್ಸಲ್ಲಿ, ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪದೇ ಪದೇ ಈ ವೆಯ್ಟ್ ಲಾಸ್ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತೋರೋದು, ತಮ್ಮ ದೇಹ ಅನ್ನೋದು ಅವರಿಗೆ ಒಂಥರ ಕಾಣಿಸ್ಬೇಕು ಅಂತ ಇತ್ತು ಅಂತ ಹೇಳಿದ್ರೆ, ಯಾವ ತರ ಆಹಾರನ ತಿನ್ನಬೇಕು ಅನ್ನೋದನ್ನ ಪದೇ ಪದೇ ಬ್ರೌಸ್ ಮಾಡಿ ನೋಡೋದಿರ್ಬೋದು, ಅಥವಾ ಕ್ಯಾಲರೀಸ್ ಯಾವ್ದ್ರಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಹಂಗ ಹಂಗೆ ನೋಡಿ ಅದನ್ನೇ ಫಾಲೋ ಮಾಡೋದಿರ್ಬೋದು. ಈಗ ಎಲ್ಲರೂ ಆಬ್ವಿಯಸ್ಲಿ ನಾವು ನೀವು ಅಥವಾ ಯಾವುದೇ ಮಕ್ಕಳಿಗೂ ನಾವು ಆಹಾರ ಕೊಡ್ಬೇಕಿದ್ರೆ ವಿಲ್ ಬಿ ಲಿಟಲ್ ಕಾಶಿಯಸ್. ಹೌದು, ಹೆಲ್ದಿ ಫುಡ್ ಕೊಡ್ಬೇಕು, ಜಂಕ್ ಫುಡ್ ಕೊಡಬಾರ್ದು ಅಂತ. ಹೌದು, ಆದ್ರೆ ಈ ಒಂದು ತಿನ್ನುವ ವಿಚಾರದಲ್ಲೂ ಕೂಡ ನಾವು ಅತಿಯಾಗಿ ಏನಾದ್ರೂ ವಿಚಾರಗಳನ್ನ ಪಾಲನೆ ಮಾಡ್ತಾ ಹೋದ್ರೆ, ಕೆಲವೊಮ್ಮೆ ಆಹಾರವನ್ನ ತಿನ್ನುವ ಕಾಯಿಲೆ ಅಂತ ಹೇಳ್ತೀವಿ, ಆನೋರೆಕ್ಸಿಯಾ ನರ್ವೋಸಾ ಅಂತ ಹೇಳ್ತೀವಿ. ಸೊ ಆ ತಿನ್ನುವ ಕಾಯಿಲೆ ಅನ್ನೋದು ಕೂಡ ಮ್ಯಾನಿಫೆಸ್ಟ್ ಆಗ್ಬೋದು. ಈಗ ನಾವು ನೋಡಿರೋ ಕೆಲವು ಕೇಸ್ಗಳಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರೇನ್ ಹೇಳ್ತಾರೆ, ಈ ಕೊರಿಯನ್ ಮ್ಯೂಸಿಕ್ ಬ್ಯಾಂಡ್ ಅನ್ನ ನಾವು ಫಾಲೋ ಮಾಡ್ತೀವಿ ಮೇಡಮ್, ಅದರಲ್ಲಿ ಎಲ್ಲ ಹೆಣ್ಮಕ್ಳು ಹೆಂಗಿರ್ತಾರೆ, ನಾವು ಹಂಗೆ ಕಾಣಿಸ್ಬೇಕು ಅಂತ ಈ ತರ ಸ್ಟಾರ್ಟ್ ಆಯ್ತು.
0: ಸೊ
1: ಹೌದು, ಸೊ ನಾವು ನೋಡಕ್ ಹೋದ್ರೆ ಈ ಇಂಟರ್ನೆಟ್ ಬಳಕೆ ಇರ್ಬೋದು, ಅದು ನಮ್ಮ ಜೀವನದ ಮೇಲೆ ಯಾವ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ನೋಡಕ್ ಹೋದ್ರೆ, ಕೆಲವೊಮ್ಮೆ ನಮ್ಗೆ ಅದ್ರ ಬಗ್ಗೆ ಒಂದು ಅಂದಾಜು ಇರೋದಿಲ್ಲ, ಊಹೆನೂ ಇರೋದಿಲ್ಲ, ಹಿಂಗೂ ಆಗಬಹುದಾ ಅಂತ ಹೇಳ್ಕೊಂಡು. ಸೊ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ನೋಡೋದಕ್ಕೆ ಹೋದ್ರೆ, ದೈಹಿಕವಾಗಿ ನಾವು ಇದೇ ತರ ಇರಬೇಕು ಅಥವಾ ಏನು ವೆಯ್ಟ್ ಲಾಸ್ ಆಗಬೇಕು, ಇಂಥ ಒಂದು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರು ಜಾಸ್ತಿ ಏನಾದರೂ ಇಂಟರ್ನೆಟ್ ಬಳಕೆ ಮಾಡೋದು ಹೆಚ್ಚಾಗಿ ಕಾಣ್ತವೆ.
0: ಅದು ಬಾಡಿ ಡಿಸ್ಮಾರ್ಫಿಯಾ?
1: ಬಾಡಿ ಡಿಸ್ಮಾರ್ಫಿಯಾ ಇಸ್ ಡಿಫ್ರೆಂಟ್ ಫ್ರಮ್ ಈಟಿಂಗ್ ಡಿಸಾರ್ಡರ್. ಈಗ ಬಾಡಿ ಡಿಸ್ಮಾರ್ಫಿಯಾದಲ್ಲಿ ಅವರಿಗೆ ಬರೇ ನನ್ನ ಮೈಕಟ್ಟು ಸರಿಯಾಗಿಲ್ಲ, ಅಥವಾ ಮೇ ಬಿ ನಂದು ಮೂಗು ಸರಿಯಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಮೇ ಬಿ ನಾನು ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಬೇಕು, ಈ ತರ ವಿಚಾರಗಳು ಹೆಚ್ಚಾಗಿರ್ತವೆ. ಆದ್ರೆ ಈಟಿಂಗ್ ಡಿಸಾರ್ಡರ್ ಅಲ್ಲಿ ಏನಾಗುತ್ತೆ, ಅದಕ್ಕೆ ತಕ್ಕ ಹಾಗೆ ನಮ್ಗೆ ತೂಕ ಜಾಸ್ತಿ ಆಗದೆ ಇರೋ ತರ ಇದ್ದಿದೆ ಆಹಾರ ತಿನ್ಬೇಕು, ಇಷ್ಟಿಷ್ಟೇ ಪ್ರಮಾಣದಲ್ಲಿ ತಿನ್ಬೇಕು, ಇಷ್ಟೇ ಕಡಿಮೆ ತಿನ್ಬೇಕು, ಈ ತರನೂ ಇರುತ್ತೆ. ಸೊ ಬಾಡಿ ಡಿಸ್ಮೋರ್ಫಿಯಾ ಅನ್ನೋ ಕಾಯಿಲೆನೂ ಇದೆ, ಬಟ್ ಆನೋರೆಕ್ಸಿಯಾ ನರ್ವೋಸ ಅನ್ನೋದು ಈಟಿಂಗ್ ಡಿಸಾರ್ಡರ್ಸ್ ಅನ್ನೋ ಕಾಯಿಲೆಯಲ್ಲಿ ಬರುತ್ತೆ.
0: ಈಗ ಈಟಿಂಗ್ ಡಿಸಾರ್ಡರ್ ಅಂತ ಹೇಳಿದ್ರೆ ಆಹಾರ ಸೇವನೆ ಮಾಡೋ ಒಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಆದರೆ ಒಂದಾನೊಂದು ಕಾಲದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಆಹಾರ ಸೇವನೆ ಮಾಡುವಾಗ ಮಾತನಾಡದೆ ಎಲ್ಲರೂ ಕೂತ್ಕೊಂಡು ಆಹಾರ ಮಾಡ್ತಿದ್ವಿ ವಿದೌಟ್ ಎನಿ ಡಿಜಿಟಲ್ ಇಂಟರ್ವೆನ್ಷನ್. ಈಗೆಲ್ಲ ಏನಾಗಿದೆ, ಏನಾದ್ರೂ ಒಂದ್ ನೋಡಲೇಬೇಕು, ಅದು ಕೌಂಟ್ ಆಗುತ್ತಾ ಈಟಿಂಗ್ ಡಿಸಾರ್ಡರ್?
1: ಅದು ಈಟಿಂಗ್ ಡಿಸಾರ್ಡರ್ಗೆ ಕೌಂಟ್ ಆಗೋದಿಲ್ಲ, ಯಾಕಂದ್ರೆ ಈಟಿಂಗ್ ಡಿಸಾರ್ಡರ್ ಪೇಷಂಟ್ ಅಲ್ಲಿ ಹೆಚ್ಚಾಗಿ ಇರುವಂತ ಭಯ ಏನು, ನಾನು ತಿಂದ ತಕ್ಷಣ ನನ್ನ ತೂಕ ಜಾಸ್ತಿ ಆಗ್ಬಿಡುತ್ತೆ ಒಂದು. ಇನ್ನೊಂದು, ಅವರು ತಮ್ಮನ್ನ ತಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನೋಡಕ್ಕೆ ಅವ್ರು ಎಷ್ಟೇ ತೆಳ್ಳಗಿದ್ರು ಕೂಡ ಅವರಿಗೆ ಯಾವ ತರ ಅದು ಬಾಸ ಆಗುತ್ತೆ ಅಂದ್ರೆ ನಾನು ಅತಿ ಓವರ್ ವೆಯ್ಟ್ ಇದ್ದೀನಿ ಅನ್ನೋ ತರ. ಸೊ ಇದಕ್ಕೆ ಅಂದ್ರೆ ಪರಿಣಾಮ ಆಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಸಲುವಾಗಿ ಒಂದು ಪ್ರಯತ್ನ ಮಾಡ್ತಾರೆ. ಆ ವೆಯ್ಟ್ ಲಾಸ್ ಅನ್ನೋದು ಬಂದಾಗ ಒಂದು ಕಡಿಮೆ ಆಹಾರ ತಿನ್ನೋದು ಅನ್ನೋದು ಬರ್ಬೋದು, ಅಥವಾ ಅತಿಯಾಗಿ ಎಕ್ಸರ್ಸೈಸ್ ಮಾಡ್ತಾರೆ ಅನ್ನೋದು ಬರ್ಬೋದು, ಅಥವಾ ಬೇರೆಯವ್ರ ಮುಂದೆ ತಿಂದ ಹಾಗೆ ಮಾಡಿ ಮತ್ತೆ ಹೋಗಿ ಅದನ್ನ ಪರ್ಜಿಂಗ್ ಅಂತ ಹೇಳ್ತೀವಿ. ಪರ್ಜಿಂಗ್ ಅಂದ್ರೆ ಏನು, ವಾಂತಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಭೇದಿ ಆಗುವಂತ ಔಷಧಿಗಳಂತೆ ಕೊಳ್ಳೋದಿರ್ಬೋದು. ಸೊ ಈ ತರ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ನೀವು ಹೇಳಿರೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ನೀವು ಎಲ್ಲ ಗಮನಿಸ್ತಾ ಇರೋ ತರ ಈಗ ಊಟ ಮಾಡ್ಬೇಕಿದ್ರು ಕೂಡ ಒಂದು ಮನೆಯಲ್ಲಿ ನಾಲ್ಕು ಜನ ಊಟ ಮಾಡ್ತಾ ಇದಾರೆ ಅಂದ್ರೆ ನಾಲ್ಕು ಜನರ ಕೈಯಲ್ಲೂ ಕೂಡ ಫೋನ್ ಇರುತ್ತೆ, ಫೋನ್ ಹಿಡ್ಕೊಂಡೇ ಊಟ ಮಾಡ್ತಾ ಇರ್ತಾರೆ. ಒಂದು ವಿಚಾರ, ಅದ್ರ ಜೊತೆಯಲ್ಲಿ ಅವ್ರಿಗೆ ಇದರಿಂದ ಏನ್ ಸಮಸ್ಯೆ ಆಗ್ತಾ ಇರುತ್ತೆ, ಅವ್ರಿಗೆ ಯಾವಾಗ ಹೊಟ್ಟೆ ತುಂಬಿತ್ತು ಅನ್ನೋದು ಅರಿವಾಗೋದಿಲ್ಲ. ಈಗ ನಮ್ಮ ಮೆದುಳಲ್ಲಿ ಒಂದು ಸೆಟೈಟಿ ಸೆಂಟರ್ ಅಂತ ಇರುತ್ತೆ. ಈ ಸೆಂಟರಿಗೆ ನಮ್ಗೆ ಹೊಟ್ಟೆ ತುಂಬಿತ್ತು ಅನ್ನುವಂತ ಒಂದು ಸಿಗ್ನಲ್ ಹೋದಾಗ ಮಾತ್ರ ನಮ್ಗೆ ಓಕೆ ತಿಂದಿದ್ದು ಸಾಕು, ಇನ್ ಸ್ಟಾಪ್ ಮಾಡಬೇಕು ಅನ್ನೋದು ಒಂದು ಅರಿವಾಗುತ್ತೆ. ಈಗ ನಾವು ಆ ತಿನ್ನೋದ್ರ ಕಡೆಗೆ ಲಕ್ಷ್ಯನೇ ಕೊಡದೆ ಬೇರೆ ಯಾವುದೋ ಪ್ರಪಂಚದಲ್ಲಿ ಮುಳುಗಿರ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ, ಆ ತಿನ್ನುವಂತ ಲಿಮಿಟ್ ಗಳನ್ನ ಮೀರಿ ತಿನ್ನುವಂತ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಬೊಜ್ಜು, ಒಬೆಸಿಟಿ ಇಂಥ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ.
0: ಇವತ್ತಿನ ಈ ವಿಷಯ ಸ್ನೇಹಿತರೆ ಆರೋಗ್ಯ ದರ್ಶನ ಕಾರ್ಯಕ್ರಮ ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನದ ಕುರಿತು ವಿವರವಾದ ಮಾಹಿತಿ KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿಕ್ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಮಕ್ಕಳಲ್ಲಿ ಅತಿ ಜಾಸ್ತಿ ಗೇಮಿಂಗ್ ಅಂತಾನೆ ತಗೊಳ್ಳೋಣ. ಈಗ ಅದರಿಂದ ಹೇಗೆ ತಡೆಗಟ್ಟಬಹುದು, ಅವರನ್ನ ಹೇಗೆ ನಿಲ್ಲಿಸಬಹುದು, ಪಾಲಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಆಚೆ ಕೇಳುಗರಲ್ಲಿ ಪಾಲಕರು ತುಂಬಾ ಜನ ಇರ್ತಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್, ಮೊಬೈಲ್ ಮಕ್ಕಳಿಗೆ ಕೊಟ್ಟಿರೋ ಒಂದೇ ಒಂದು ಕಾರಣ ಏನಂದ್ರೆ ಬಹಳ ಆವಾಸ್ ಮಾಡ್ತಾರೆ, ಬಹಳ ಕಿರಿಕಿರಿ ಮಾಡ್ತಾರೆ, ಅವರನ್ನ ಶಾಂತ್ ಮಾಡ್ಲಿಕ್ಕೆ ಮೊಬೈಲ್ ಕೈಯಲ್ಲಿ ಕೊಡ್ತಾ ಇದ್ದಾವೆ. ಈಗ ಹೊಸ ಪಾಲಕರು ಯಾರಾಗಿದ್ದಾರೆ ಅವರಿಗೂ ಏನ್ ಹೇಳಿಕ್ ಇಷ್ಟಪಡ್ತೀರಾ ಪ್ಲೀಸ್?
1: ಈಗ ಒಂದು ನಾವೇನ್ ಹೇಳ್ತೀವಿ, ಯಾವುದೇ ಒಂದು ಮಗು ಹುಟ್ಟದಾಗಿಂದ ಇರ್ಬೋದು, ಆ ಮಗುವಿನ ಮನಸ್ಸನ್ನ ಅಥವಾ ಮೆದುಳನ್ನ ನಾವೇನ್ ಹೇಳ್ತೀವಿ, ಇಟ್ ಇಸ್ ಲೈಕ್ ಅ ಬ್ಲಾಂಕ್ ಸ್ಲೇಟ್ ಅಂತ ಹೇಳ್ತೀವಿ. ಅಂದ್ರೆ ಅದು ಅಷ್ಟು ಪರಿಶುದ್ಧವಾಗಿದೆ, ಅದರಲ್ಲಿ ಏನು ತೊಂದರೆಗಳಿರೋದಿಲ್ಲ. ಒಂದು ಮಗು ನಾರ್ಮಲ್ ಆಗಿ ಹುಟ್ಟಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಈಗ ನಾವು ಪಾಲಕರಾಗಿ ಏನ್ ಮಾಡ್ತೀವಿ, ಅದನ್ನ ಹೆಚ್ಚಿನ ಸಂದರ್ಭದಲ್ಲಿ ಆ ಮಗು ಮಾಡೆಲಿಂಗ್ ಆಫ್ ದ ಬಿಹೇವಿಯರ್ ಅಂತ ಮಾಡ್ತಾ ಇರುತ್ತೆ. ಈಗ ನಾವು ಮನೆಯಲ್ಲಿ ಸತತವಾಗಿ ಮೊಬೈಲ್ ಬಳಸ್ತಾ ಇರ್ತೀವಿ ಅಂತ ಹೇಳಿದ್ರೆ ಸಹಜವಾಗಿಯೇ ಆ ಮಗುವಿಗೂ ಒಂದು ಕ್ಯೂರಿಯಾಸಿಟಿ ಬಂದೇ ಬರುತ್ತೆ. ಆ ಮಗು ಬಂದು ಇಣ್ಕೋದಿರ್ಬೋದು, ಅಪ್ಪ ಅಮ್ಮ ಏನ್ ನೋಡ್ತಾ ಇದಾರಿರ್ಬೋದು, ಇದನ್ನ ಒಂದ್ ನೋಡುತ್ತೆ. ಸೊ ನೋಡಿ ಕಲಿಯುವಂತ ಪ್ರಕರಣಗಳೇ ಹೆಚ್ಚು. ಇನ್ನೊಂದು, ತಂದೆ ತಾಯಿಯರು ರೀಲ್ಸ್ ಮಾಡೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಅದ್ರ ಜೊತೆಗೆ ಆ ಮಗುನು ಇನ್ವಾಲ್ವ್ ಮಾಡೋದು, ಇದ್ ನಾವು ನೋಡ್ತಾ ಇದೀವಿ. ಈಗ ಎಷ್ಟೋ ಸತಿ ನೋಡ್ತೀವಿ, ಆ ಮಗುನು ಆ ಕಂಟೆಂಟಿನ ಒಂದು ಭಾಗವಾಗಿಯೇ ಇರುತ್ತೆ. ಸೊ ಇದನ್ನ ನೋಡ್ಬೇಕಿದ್ರೆ ಭಾರಿ ಬೇಜಾರಾಗುತ್ತೆ, ಯಾಕಂತ ಹೇಳಿದ್ರೆ ಆ ಮಗು ತನ್ನ ಬಾಲ್ಯದಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ತಾನೆ ಇಲ್ಲ, ಅದ್ರ ಬದಲು ಏನೋ ಹಾಡ್ ಹಾಡ್ತಾ ಇದೆ, ಏನೋ ಡೈಲಾಗ್ ಹೇಳ್ತಾ ಇದೆ, ಅಪ್ಪ ಅಮ್ಮ ಏನೋ ಕಲ್ಸ್ಕೊಟ್ಟಿರ್ತಾರೆ ಅದನ್ನ ಹೇಳ್ತಾ ಇದೆ, ತಂದೆ ತಾಯಿಯರು ಇದನ್ನ ಲೈಕ್ಸ್ಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಏನಾಗ್ಬಿಡುತ್ತೆ, ಇತ್ತೀಚಿನ ಮಕ್ಕಳಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಅವರೊಂದು ನಾರ್ಮಲ್ ಆಗಿ ಒಂದು ಮಗು ಬಾಲ್ಯದಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇಲ್ಲ. ಹಾಗಾಗಿ ಏನಾಗುತ್ತೆ, ಆ ಚಟ ಅನ್ನೋದು ಪರೋಕ್ಷವಾಗಿ ತಂದೆ ತಾಯಿಯರೇ ಕಲ್ಸ್ಕೊಡ್ತಾ ಇದ್ದಾರೆ ಅನ್ನೋದು ಹೇಳ್ಬಹುದು. ಆದ್ರೆ ಅದು ಎಲ್ಲ 100% ಕೇಸಸ್ ಅಲ್ಲಿ ಆಗ್ಬೇಕು ಅಂತ ಇಲ್ಲ. ಸೊ ನಾವ್ ಯಾವಾಗ್ಲೂ ಪೂರ್ತಿಯಾಗಿ ಪೇರೆಂಟ್ಸ್ ಅನ್ನೇ ದೂಷಿಸ್ಲಿಕ್ಕೆ ಆಗಲ್ಲ, ಮೇ ಬಿ 50% ಆಫ್ ದ ಟೈಮ್ಸ್ ಆ ತರ ಆಗಿದ್ದಿರಬಹುದು. ಸೊ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಪಾಲಕರಾಗಿ ನಾವು ಎಷ್ಟು ಮೊಬೈಲ್ಗಳನ್ನ ಬಳಸ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಮೈಂಡ್ ಫುಲ್ ಸ್ಕ್ರೀನ್ ಯೂಸೇಜ್ ಅಂತ ಹೇಳ್ತೀವಿ. ಈಗ ಮೇ ಬಿ ನಾವು ಕೆಲಸದ ನಿಮಿತ್ತ ಫೋನ್ ಅನ್ನು ಯೂಸ್ ಮಾಡ್ತಾ ಇದೀವಿ, ಓಕೆ ಫೋನ್ ಅನ್ನು ಯೂಸ್ ಮಾಡೋಣ, ಆದ್ರೆ ಅದನ್ನ ಬಿಟ್ಟು ಮಕ್ಕಳ ಜೊತೆ ನಾವು ಸಂವಹನ ಮಾಡ್ಬೇಕಿದ್ರೆ, ಒಂದ್ ಕೈಯಲ್ಲಿ ಮೊಬೈಲ್ ನೋಡ್ತಾ ಇನ್ನೊಂದ್ ಕಡೆಯಲ್ಲಿ ಮಗುವಿನ ಕಡೆಗೆ ಪೂರ್ತಿ ಲಕ್ಷ್ಯ ಇಲ್ಲದೆ ಏನೋ ಹೂ ಹಾ ಅಂತ ಹೇಳಿ ರೆಸ್ಪಾನ್ಸ್ ಕೊಡೋದ್ರ ಬದಲು, ಮನೆಗೆ ಬಂದ ಮೇಲೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಆ ಡೇಟಾ ಅನ್ನೋದನ್ನ ಪೂರ್ತಿ ಆಫೇ ಮಾಡಿಡೋದು ಒಳ್ಳೇದು. ಇನ್ನೊಂದು ಏನ್ ಹೇಳ್ತೀವಿ, ಆ ಫೋನ್ ಅನ್ನ ನಮ್ಗೆ ಕೆಲಸದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅದು ಕಣ್ಣಿಗೆ ಕಾಣದೆ ಇರುವಂತ ಪ್ಲೇಸ್ ಅಲ್ಲಿ ಹೋಗಿ ಇಟ್ಟು ಬಿಡೋದು. ಸೊ ಮಗುವಿನ ಜೊತೆಯಲ್ಲಿದ್ದಾಗ 100% ಇನ್ವಾಲ್ವ್ಮೆಂಟ್ ವಿತ್ ದ ಚೈಲ್ಡ್ ಅಂತ ಹೇಳ್ತೀವಿ. ಈಗ ಮಗುವಿನ ಜೊತೆಗೆ ನಾವು ಮಕ್ಕಳಾಗೋದೇ ಒಂದು ಏನೋ ಸರಿಯಾದ ವಿಧಾನ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಫೋನ್ ಯೂಸೇಜ್ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಫೋನ್ ಇಟ್ಟು ಮೇ ಬಿ ಮಗುನ ಪಾರ್ಕ್ ಕರ್ಕೊಂಡು ಹೋದ್ವಿ, ಮಗು ಜೊತೆಗೆ ನಾವು ಆಟ ಆಡಿದ್ವಿ, ಈ ತರ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಫಿಸಿಕಲ್ ಇನ್ವಾಲ್ವ್ಮೆಂಟ್ ವಿತ್ ದ ಮಗು ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಮಗುವು ಕೂಡ ಆ ಒಂದು ವರ್ಚುವಲ್ ವರ್ಲ್ಡ್ ಕಡೆಗೆ ಏನು ಆ ಸೆಳೆತ ಅನ್ನೋದಿರುತ್ತೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಇದು ಒಂದೇ ಭಾಗ. ಇನ್ನೊಂದು, ನಾವೇನ್ ಹೇಳ್ತೀವಿ, ಈಗ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಗಿವನ್ ಟೈಮ್ ಲಿಮಿಟ್ಸ್ ಅಥವಾ ಕೆಲವು ಏನು ಶಿಫಾರಸುಗಳನ್ನ ಮಾಡ್ತಾರೆ. ಏನಂತ ಹೇಳಿದ್ರೆ, 1 ವರ್ಷದ ಕೆಳಗಿನ ಮಕ್ಕಳಿಗಂತೂ ಮೊಬೈಲ್ ಅನ್ನೋದನ್ನ ಕೊಡಲೇಬಾರದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಈಗ 2-5 ವರ್ಷದ ಮಕ್ಕಳಿಗೆ ನಾವೆಲ್ಲಿಯಾದ್ರೂ ಸ್ಕ್ರೀನ್ ತೋರಿಸ್ತೀವಿ ಅಂತ ಹೇಳಿದ್ರೆ, ತಂದೆ ತಾಯಿಯರು ಆ ಮಕ್ಕಳ ಜೊತೆಗೆ ಕೂತು ಒಂದು 1/2 ತಾಸಿನ ತನಕ ಮ್ಯಾಕ್ಸಿಮಮ್ ಆ ಸ್ಕ್ರೀನ್ ಅನ್ನೋದನ್ನ ತೋರಿಸಬಹುದು, ಬಟ್ ಮನರಂಜನೆಗೋಸ್ಕರ. ಸೊ ಅದರಲ್ಲಿ ಏನ್ ನಡೀತಾ ಇದೆ ಅದನ್ನ ಮಕ್ಕಳಿಗೆ ವಿವರಿಸೋದು ಕೂಡ ಒಂದು ತಂದೆ ತಾಯಿಯರ ಒಂದು ಜವಾಬ್ದಾರಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು 5 ವರ್ಷ ಮೇಲ್ಪಟ್ಟ ಮೇಲೆ, 5 ವರ್ಷದಿಂದ ಆಲ್ಮೋಸ್ಟ್ 1-10 ವರ್ಷದ ಮಕ್ಕಳ ತನಕ 1 ತಾಸು ಮ್ಯಾಕ್ಸಿಮಮ್ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಇದು ಸ್ಟ್ರಿಕ್ಟ್ ಸ್ಕ್ರೀನ್ ಲಿಮಿಟ್ಸ್ ಅಂತ ಹೇಳ್ತೀವಿ ನಾವು. ಇದನ್ನ ಬಿಟ್ಟು 24 ತಾಸಲ್ಲಿ ಬೇರೆ ಯಾವ ಯಾವ ರೀತಿ ಒಂದು ಮಗು ಜೊತೆಗೆ ನಾವು ಇನ್ವಾಲ್ವ್ಮೆಂಟ್ ಅನ್ನೋದು ಮಾಡಬೇಕು ಅದು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಮಗುವಲ್ಲಿ ಚಟ ಆಗುವಂತ ಸಾಧ್ಯತೆಗಳು 100%-100% ಇರುತ್ತೆ. ಇನ್ನೊಂದು, ಈಗ ತಂದೆ ತಾಯಿಯರಾಗಿ ನಾವೇನ್ ಮಾಡ್ಬೋದು, ನಾವು ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಡಿಜಿಟಲ್ ಡಿಟಾಕ್ಸ್ ಅಂದ್ರೆ ಏನು? ಈಗ ಅಟ್ ಲೀಸ್ಟ್ ಓಕೆ, ವಾರ ಇಡೀ ನಮ್ ಕೆಲಸ ಇತ್ತು, ಫೋನ್ ಅತಿ ಅವಶ್ಯಕ ಇತ್ತೇ ಇತ್ತು ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ಬೋದು, ಆ ಒಂದು ದಿನ ಆ ಫೋನ್ ಅನ್ನೋದು ನಾನ್ ಮುಟ್ಟೋದಿಲ್ಲ ಅಂತ ಹೇಳಿ ಅದನ್ನ ಫೋನ್ ಅನ್ನ ಸೈಲೆಂಟ್ ಮೋಡಿಗೆ ಹಾಕಿರ್ಬೋದು, ಇಲ್ಲ ಅಂದ್ರೆ ಡೇಟಾ ಆಫ್ ಮಾಡಿರ್ಬೋದು. ಯಾಕಂದ್ರೆ ಹೆಚ್ಚಾಗಿ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದಾನೇ ಆ ಫೋನ್ ನಮ್ಗೆ ಬಳಕೆಗೆ ಬರೋದು. ಸೊ ಏನ್ ಮಾಡಬಹುದು, ಆ ಫೋನ್ ಅನ್ನ ಸೈಲೆಂಟ್ ಮೋಡಿಗೆ ಹಾಕಿ ಡೇಟಾ ಆಫ್ ಮಾಡಿ ಇಟ್ಟು ಬಿಡಿ. ಅಟ್ ಲೀಸ್ಟ್ ಆ ಒಂದು ದಿನ ಏನಾಗುತ್ತೆ, ಆ ಸ್ಕ್ರೀನ್ ಯೂಸೇಜ್ ಅನ್ನೋದು ಕಡಿಮೆ ಇರುತ್ತೆ. ಹಾಗೆ ಕೆಲವೊಮ್ಮೆ ಕೆಲವರು ಏನ್ ಹೇಳ್ತಾರೆ, ನಮ್ಗೆ ಏನಾದ್ರೂ ಎಮರ್ಜೆನ್ಸಿ ಏನಾದ್ರೂ ಸಂದೇಶ ಬರೋದಿತ್ತು ಅಂದ್ರೆ ಅದು ತಪ್ಪು ಹೋಗುತ್ತೆ, ಸೊ ಅದಕ್ಕೋಸ್ಕರ ಫೋನ್ ಬೇಕೇ ಬೇಕಾಗುತ್ತೆ. ಖಂಡಿತ ಅದನ್ನ ಒಪ್ಕೊಳ್ಳೋಣ. ಆದ್ರೆ ಇಟ್ ಇಸ್ ನಾಟ್ ಲೈಕ್ ನಮ್ಗೆ ಪ್ರತಿ ದಿವಸ ಏನಾದ್ರೂ ಎಮರ್ಜೆನ್ಸಿ ಮೆಸೇಜಸ್ ಬರ್ತಾ ಇರುತ್ತೆ ಅನ್ನೋದು ಏನು ಖಂಡಿತವಾಗ್ಲೂ ಗ್ಯಾರಂಟಿ ಇಲ್ಲ. ಹಾಗೆ ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ಬೇರೆ ಯಾವ್ದಾದ್ರು ಮುಖಾಂತರ ಆದ್ರೂ ನಮ್ಗೆ ಅದು ವಿಷಯ ತಲುಪೇ ತಲುಪುತ್ತೆ ಅನ್ನೋದನ್ನು ನಾವು ಮನಸ್ಸಿನಲ್ಲೇ ಇಟ್ಕೋಬೇಕು. ಇನ್ನೊಂದು, ವೆನ್ ವಿ ಆರ್ ದೇರ್ ವಿತ್ ಅ ಫ್ಯಾಮಿಲಿ, ನಾವೇನ್ ಹೇಳ್ತೀವಿ, ಬಿ ಪ್ರೆಸೆಂಟ್ ವಿತ್ ಯೋರ್ ಫ್ಯಾಮಿಲಿ. ಅಂದ್ರೆ ಆವಾಗ್ಲೇ ಹೇಳಿದ ಹಾಗೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಅದು ಊಟ ಮಾಡೋ ವಿಷಯ ಇರ್ಬೋದು, ಬೇರೆ ಏನಾದ್ರೂ ಮಾತಾಡೋ ವಿಷಯ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಆ ಫೋನ್ ಅನ್ನೋದ್ರಿಂದ ನಮ್ಗೆ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಫೋನ್ ಅನ್ನ ಬದಿಗಿಟ್ಟು ಆ ಕೆಲಸನ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು. ಕಷ್ಟಾನೇ, ಯಾಕಂದ್ರೆ ನಾವು ನೀವು ಎಲ್ಲರೂ ಇದೇ ತರ ಈಗ ಬದುಕ್ತಾ ಇದ್ದೀವಿ, ಕಷ್ಟ ಸಾಧ್ಯನೇ. ಆದ್ರೆ ಅದು ನಮ್ಮ ಮನಸ್ಸಿಗೆ ಒಂದು ಬಂದಾಗ ನಾವೇನ್ ಮಾಡ್ತೀವಿ, ಆ ಒಂದು ಪ್ರಯತ್ನ ಅನ್ನೋದಾಗತ್ತೆ. ಈಗ ಸಹಜವಾಗಿ ನಮ್ಗೆ ಕೆಮ್ಮು ನೆಗಡಿ ಬಂದಾಗ ಮಾತ್ರ ನಾವು ಬಿಸಿನೀರು ಕುಡಿಬೇಕು ಅಥವಾ ಬೇರೆ ಏನಾದ್ರು ಕಷಾಯ ಕುಡಿಬೇಕು ಅನ್ನೋದು ಹೇಗೆ ನಮ್ಗೆ ಮನದಟ್ಟಾಗುತ್ತೆ, ಅದೇ ತರ ಆ ಮೊಬೈಲ್ ಅನ್ನೋದು ಇವಾಗ್ಲೇ ಏನು ಅದರಿಂದ ಸಮಸ್ಯೆ ಅಂತೂ ಆಗ್ತಾ ಇದಾವೆ. ಬಟ್ ಆ ಸಮಸ್ಯೆ ವಿಕೋಪಕ್ಕೆ ಹೋಗೋದಕ್ಕಿಂತ ಮುಂಚೆನೆ ನಾವೆಲ್ಲರೂ ಎಚ್ಚೆತ್ಕೊಂಡ್ರೆ ಪ್ರಾಬಬ್ಲಿ ಒಂದು ಒಳ್ಳೆ ಪರಿಸರ ಅನ್ನೋದನ್ನ ನಮ್ಮ ಮಕ್ಕಳಿಗೂ ಕೊಡ್ಬೋದು, ನಮ್ದು ಏನು ಸೊಸೈಟಿಗೂ ಕೊಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಖಂಡಿತವಾಗಿ ಇವತ್ತಿನ ಈ ವಿಷಯ ಮಕ್ಕಳಲ್ಲಿ ಇಂಟರ್ನೆಟ್ ವ್ಯಸನ, ಇದು ವ್ಯಸನ ಆಗದೇ ಇರಕ್ಕೆ ಮಕ್ಕಳಲ್ಲಿ ಪಾಲಕರಲ್ಲಿ ಒಂದು ಬಹಳ ದೊಡ್ಡ ಪಾತ್ರ ಇದೆ. ಅವರ ಕಂಟ್ರೋಲ್ನಲ್ಲಿ ಇದೆ 99%, ಬಾಕಿ ಫ್ರೆಂಡ್ಸು ಮಕ್ಕಳದ್ದು ಅವ್ರ ಕೈಯಲ್ಲಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಚಿಕಿತ್ಸೆ ಬಗ್ಗೆ ಖಂಡಿತ ಮಾತನಾಡೋಣ. KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಲ್ಲಿ ಇರೋ ಈ ಒಂದು ವಿಷಯಕ್ಕೆ ಇರೋ ಚಿಕಿತ್ಸೆ ಅಂಡ್ ಸೈಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಈಗ KLE ಆಸ್ಪತ್ರೆಯ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್, ಈ ಆಸ್ಪತ್ರೆಯಲ್ಲಿ ನಮ್ಮ ಮನೋರೋಗ ವಿಭಾಗದಲ್ಲಿ ನಮ್ದು ಇನ್ ಪೇಷಂಟ್ ಸರ್ವಿಸಸ್ ಆಸ್ ವೆಲ್ ಆಸ್ ಔಟ್ ಪೇಷಂಟ್ ಸರ್ವಿಸಸ್ ಎರಡೂ ಉಪಲಬ್ಧವಿದೆ. ಅದರಲ್ಲಿ ಮಾನಸಿಕ ರೋಗಿಗಳಲ್ಲಿ ಏನೇನು ಕಾಯಿಲೆಗಳು ಬರ್ತಾವೆ, ಈಗ ಸ್ಕಿಜೋಫ್ರೀನಿಯಾ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್, OCD, ಇದು ಒಂದು ಸ್ಪೆಕ್ಟ್ರಮ್ ಆಯಿತು ಅಂತ ಹೇಳಿದ್ರೆ, ಬೇರೆ ಮಾದಕ ದ್ರವ್ಯ ವ್ಯಸನ ಯಾರು ಮಾಡ್ತಾರೆ ಅದನ್ನು ಬಿಡಿಸೋ ಸಂಬಂಧನೂ ಕೂಡ ಟ್ರೀಟ್ಮೆಂಟ್ ಅನ್ನೋದನ್ನು ಕೊಡ್ತೀವಿ. ಅದರ ಜೊತೆಗೆ ECT ನೀವು ಕೇಳಿರಬಹುದು, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಥವಾ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತ ಹೇಳ್ತೀವಿ, ಈ ಚಿಕಿತ್ಸೆನೂ ಕೂಡ ಅವೈಲೇಬಲ್ ಇದೆ. ಹಾಗೆ ಅದರ ಜೊತೆಗೆ CBT ಫಾರ್ ವೇರಿಯಸ್ ಡಿಸಾರ್ಡರ್ಸ್, ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ, ಅಂದ್ರೆ ಕೌನ್ಸಿಲಿಂಗ್, ಈಗ ಲೇಮೆನ್ ಟರ್ಮ್ ಅಲ್ಲಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ಯಾವ ಯಾವ ಕಾಯಿಲೆ ಅನ್ನೋದು ನಮ್ಗೆ ನಿರ್ದಿಷ್ಟವಾಗಿ ತಿಳಿದ ಮೇಲೆ ಅದಕ್ಕೆ ಸಮರ್ಪಕವಾಗಿ ನಾವು ಈ CBT ಅಥವಾ ಕೌನ್ಸಿಲಿಂಗ್ ಸರ್ವಿಸಸ್ ಕೂಡ ಅವೈಲೇಬಲ್ ಇದೆ. ಇನ್ನು ಮಕ್ಕಳನ್ನ ತೆಗೆದುಕೊಂಡಾಗ, ಈಗ ಹೆಚ್ಚಾಗಿ ನಮ್ಮ ಆಸ್ಪತ್ರೆಗೆ ಮಕ್ಕಳು ಬರಬೇಕಿದ್ರೆ ಅವರಲ್ಲಿ ಏನು ಅಕಾಡೆಮಿಕಲಿ ಪೂವರ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಚೆನ್ನಾಗಿ ಓದ್ತಾ ಇಲ್ಲ ಮಗು, ಈ ತರ ಎಲ್ಲ ಹೇಳ್ಕೊಂಡು ಬರ್ತಾರೆ, ಅವಾಗ ಅವರಲ್ಲಿ ಈ IQ ಅಂದ್ರೆ ಬುದ್ಧಿಮಟ್ಟ ಅನ್ನೋದು ಸರಿ ಇದೆಯಾ ಅಥವಾ ಮಗುವಿನ ಬುದ್ಧಿಮಟ್ಟ ನಾರ್ಮಲ್ ಗಿಂತ ಕಡಿಮೆ ಇದೆಯಾ, ಸೊ IQ ಅಸೆಸ್ಮೆಂಟ್ ಅನ್ನೋದನ್ನು ಕೂಡ ನಾವು ಮಾಡ್ತೀವಿ. ಹಾಗೆ IQ ಅನ್ನೋದು ನಾರ್ಮಲ್ ಇದ್ದು ಕೂಡ ಮಗುವಿಗೆ ಎಲ್ಲಿಯಾದ್ರೂ ಕಲಿಯೋದ್ರಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ ನಿಮ್ಕೋಬೇಕು. ನಾವು ನಮ್ಮನ್ನ ತಿದ್ಕೊಂಡಾಗ ಏನಾಗುತ್ತೆ, ಮಕ್ಕಳು ಕೂಡ ಆ ಒಂದು ಒಳ್ಳೆ ವಾತಾವರಣದಲ್ಲೇ ಬೆಳೀತಾರೆ. ಹಾಗೆ ಆ ಮಗುವಿಗೆ ಈ ವ್ಯಸನ ಇರ್ಬೋದು ಅಥವಾ ಬೇರೆ ಯಾವುದು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರಬಹುದು.
0: ಇದೊಂದಿಗೆ ನಾನು ಮಂಜುನಾಥ್ ಪೈ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹೀಗೆ ಕೇಳ್ತಾ ಇರಿ, ನಮಸ್ಕಾರ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6. ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300 seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಳಿ ವಿಶ್ವವಿದ್ಯಾಲಯಾಚ್ಯಾ केली स्कूल ऑफ म्यूजिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು

0: ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕುಡಿದು ನಶೆ ಸಿಡ ಗೈ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244444 extension 4327.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.